0: ಯುಗದ ಹೀಯು ಲುಮ ಲಗಬುರಿ ಹಿದ್ರು ಊವತಿ ಕೂಳಾ ಲೂನಿ ಕಾತ ಲಾಬರಿ ಹಬ ಲಾಭು ಲೀಯರಗು ಬುಯಿಂಗಿಯು ಆಬಾಮೆ ಲಾಗುದು ಲೌಸು ವದಿಮರ ಈತರ ನಿಧುಹೆಯನು ಹಿಂಸೆತಿಯನು ಅಫಿಯತಿವ ಲಗು ಈತರ ಹುಬಲ್ಲ ಕೈ ಮುಲೆ ಈಚುಗುಬೆ ನಾದು ಬುಯಿತ್ ಆನಿ ಹಿಬಿ ಹುಬೈ ಸೂ ಅಭಿನಿರು ನಿಲೆ ನ್ಯೂಬುಯ್ ಬೈ ಹುವು ಲಗು ವಸಾಲ್ಬರು ಲಗುಂದು ರಿಚಾಕೋತಿ ಬುಯಿಂಗಿಯು ಆನಿ ಮಬುಲೆ ಇದು ಲುಬೈಲೆ ಅದುಗ ಹುಮಾಲಿ ಬೈ ಲೋಮ ಈಸಿ ಹಬೋನಿ ಲೆ ಅರುಫದ ಹುಮಾಲಿ ಬೈ ಲು ಲೌ ಹಿದರಗು ನಿಯ ಹಿದುಹೆಣು ಲೋಗು ಅಫಿಯನಿ ಕತೆಲೆ ಅಹುಗೋ ಲುಬೈ ಅದುಗ ಬುಸಿಯಂತಿವ ಲು ಇತರ ಮೇಮೆ ಲಾ ಕ ಆಬಾ ಹಿದಾಗೆ ಅರುಫುದೆ ಅಫಿಯನಿ ಲೆ ದರಿ ಲುಮು ಲಗುಮುಹು ಲುಗಯರ ಬೈ ಲಾ ಹಿಬಿಹಿನಿ ಲೆ ಹಗುರಬು ಬೈ ಮಬುಸೆರು ತಿವ ಲು ಹಮಗೊಲಿದು ಬುಸಿಯರ ಗುತುವ ಲು ಹಾಯಿ ಹನಿ ಹಗಬುರಿ ಹಾ ಮೇಹಾ ಅಫಿಯ ಬೈ ಲೋಗು ಬುಯಿಗಿಯು ಅವಾದ ಹಮೈ ಸೂ ಅಸುಫ್ರಿ ನಿ ಲುವಾಗು ಆಬಾ ಹೆರೆಸಿ ಬಿರು ನಿ ಲೆ ಫ್ರಮಾ ಸೆ ಲುಬೈ ಬುಯಿಗಿಯು ಹೋಂ ದಾಮೆ ಹಲೆ ಫ್ರಮ ಸೆಲುಬೈ ಬುಯಿಂಗಿಯು ಲು ಅವರಾ ಲೋಗು ಲಬಿನಿ ರುಬೈಲ ಫಿಯುತಿ ಲೋಗು ಗೋನರುಗು ಲೀರಿ ಲದಗ ಉವಲ್ಲ ಆಮು ವೈರಿಗು ತಿಮಾತಿ ಲೋಯ್ ಲು ಲಾ ಫಿಯುರು ಲೋಗು ಆಬಾ ಲರಿಯಗು
1: ನಬಿನಿ ರುಬಾದಿ ಬುಸ್ತರಾಗು ಅದಗ ಆವಮೆ ಲುಕಿಬೆ ಹಮ ಬದುಗ ವಗು
0: ಅಗುರ ಬಹತಿ ಅವರಾ ಮು ಲಾ ಉಗುರಸು ಅಬಾ ಲೆರೆಸಿ ಬಿರು ನಿ ಲೆ ಫ್ರಮ ಸೆಲುಬೈ ಬುಯಿಂಗಿಯು ಲು ದಾಲೆ ಹಾಫಿಯುರು ಗ್ರಿಗಿಯ ಲೋಗಾಬಾಲೆ ವೈರಿಗು ತಿಮಾತಿ ಹವೈ ಹಾಫಿಯುರು ಅನಿ ಚೌರು ಹೇ ಲಿಗೆ ತಿಯಾಬಾ ಕಾತೆ ಲಾವ್ ಫಿಯು ಊ ಅಲ್ಯಾಮು ಕಾತೆ ಲು ಲಕುತಿ ಹೋಂ ಲಿಗೆ ಲುಬೋಯಿತಿ ಲಾ ಚೌರು ಬಾಲಿ ಬುಯಿಂಗಿ ಉಲೆರೆರು ಲಾವ್ ಫಿಯು ಲುಗುಂದು ಬುಸಿಯೆ ಲಾ ಲರುಫುದು ನಿ ಫುರಾಂಗು ಹೋಂ ವಗೆಲೆ ಲುಂಬೆ ವೆರೆಸಿ ಬಿರು ನಿ ಲಲಗಾತೆ ಅವ್ರಾಂ ಲೋಗು ಲಗುಫು ಲಿರುಬೈ ಲಾ ಲೆರೆರು ಮಸಾ ಸಿರುಗ ನಿ ಕಾತ ಲೀದಾಗಿ ರು ಲಾ ಲಿ ಬುಯಿಂಗಿ ಉಲೆರೆರು ಹೋಂ ರು ಲೆ ಲಾ ಫಿಯುರು ಲೋಗು ಕಯರಾತಿ ವೆಮೆನಿಗಿದು ಲೋಗು ಬಿಯಾ ಕಾತೆ ಇಲಿಗಿ ಲದಗ ಸಿಯಲ ಲೇಯೇ ಹಬುಯಿಂಗಿಯು ಆನಿ ಲೌ ಕಾತೆ ಇಲಿಗಿಯ ಸುಂಹ ನ್ಯೂಬಿ ಬಯ ಲುಂ ಬುಯಿಂಗಿಯು ಲು ಹಸಾಲ್ ಬರು ಗಯರಾತಿ ಹಾರಿಗದು ಗುರಸು ವಗೇಲೆ ಅಫಿಯ ಲಿಬೈ ಲೋಗು ಎಮೆನಿಗಿನಿ ಲೇ ರು ಲಾ ಲಿಬೈ ಓಂ ಆಗದ ಹಲುಮುತಿ ಎಮೆನಿಗಿನಿ ಲೇ ವವಾನಿ ದೆರೆಗದಗು ಕೈಸಿ ಲಾಗದ ಹನು ಅಂಗುರುಗುನಿ ಆನಿ ಎಮೆನಿಗಿನಿ ಲಿಗಿಯ ಹಿಂಗುವತಿ ಜಗರು ಮೇಮೆ ತೋಯಿ ಬೆಲ್ಲು ತೀದ ಲಿತೈಂಪುಲು ಬುಯಿಂಗಿಯು ಜಾಗತ ಸಿಯಲು ಲೆ ನೇಹಿ ಲುಬೈ ಲೆಬೆಲುವ ಹೆಸುಸು ಅಬಾ ವೈಯಸು ವವಗು ಲು ಲದಾರು ನಿ ಇಮ ವಬ ಅನಿ ಹೆಂಗಿಂ ಗೋಯ್ತೋ ಅಫಾದ್ರಿ ಹವಗು ಲಿಗಿಬುಗೆ ಬುಂಗಿಯು ಕೈಸಿ ಅಬ ಫಾದ್ರಿ ಇಂಯು ತುಮಾತಿ ಲೆ ಲಿಬೆ ಮೆಲ್ಕಿ ಸೆದೆಕ್
2: ಎವರೆಯೋಸ್ ಕಾಪಿತುಲೋ ಸಿಯೆತೆ
0: ಮೆಲ್ಕಿ ಸೆದೆಕ್ ಲೆ ಉರು ಇಲ್ಲಿ ದಮೆ ಹಫುಲಸು ಲೆ ಗಿರಿ ಬೈ ಸಾಲಿಮು ಲುಫಾದಿರಿ ಗಿಂಯ ಬುಂಗಿಯು ಲೆ ಇಂಯು ತಿಮಾಬೈ ದಾಲೆ ಲಗಿರಿ ಬುದು ಬೈ ಅಬ್ರಾಮು ಉರಿಬುರುಗು ಗಿಂಯೆ ಲಾರಿಗೆ ಲಗಯ್ಯು ನಿ ಉರಿಬು ಹವಗು ಉರಿವೆಗು ಅಬ ಲಾಫುರಿದು ಮೆಲ್ಕಿಸದೇಕ ಲುಬರು ಅಬ ಲಬಿನಿರುನಿ ಅಬ ಲೀಚುಗುನಿ ಅಬ್ರಾಮು ಅಬ ಲೀದಾಗೆ ಲಿದೀಸಿ ಫಾರೆಂತಿ ಲೀದಾಗೆ ಲೆ ಲಗಯ್ಯ ರುಬೈ ಲೀದ ಉರಿಬುಲು ಮೀನಿಲ ಈರಿ ಮೆಲ್ಕಿಸದೇಕ ಲೀದ ಫುರುಮಿಯತಿ ಕಾತೆ ಉರುವೈ ರಿಚಾಗುವತ್ ಗಾಮಲುಮು ಸುಬೂದಿವತಿ ಮೇಹ ಕೈ ಲುರುವೈತೆ ಸಲೇಮ್ ಮೀನಿಲ ಲೀರ ಲುರುವೈತೆ ದರಾಂಗಿಲು ಇಬಿದೇವತಿ ಕಾತ ಎಲ್ಲ ಮೇಹ ಲಗುಬುರಿ ಗುಬಾಣ ಇಬಿದಿಯತಿ ಗಿಯ ಕಾಲ ಲಗುಚಗುಬಾಣ ಇಬಿದಿಯವತಿ ನೀ ಕಾತ ಲುಬುಗುರು ಲಾಗುವ ಹೋಂ ನೀ ಲುಬುಗುರು ಲೋವೆ ಲಿಯವ ಲಿರ ಬುಯಿಂಗಿ ಉಲಿಗಿಯ ಆಬ ಫಾದಿರಿ ಲೂ ಸುಂದ ಅರಿಹ ಹುಮೈತಿ ಲೋಗು ವೈರಿ ಗುಲ್ಲ ಮೇಹ ಮಲ್ಕಿ ಸೆದೇಕ್ ಅವ್ರಾಮು ಗೊನರುಗು ಲೆ ಮೇಹ ವಗುಚ ರುಲು ಮುತಿ ಲಿದೀಸಿ ಫಾರೈತಿ ಲೂ ಲೀದಾಗೆ ಲೆ ಲಗಯ್ಯ ರುಬೈ ಹವೈ ಉರುವೆಗು ಲೀದ ಉರಿಬು ಸೆಗುಂ ಲಿಲೂರುದು ಮೊಯ್ಸೇಸಿ ಫಾದಿರಿ ಗುಹ ಲದಗ ವಗುಂ ಲೆವಿ ಲೂತಿ ಹಗುಬುರ ಹನಿ ಲಿದೀಸಿ ಫಾರೈತಿ ಹಾಮಗೆ ಗುರಿಗೆ ಲೀದಾಗೆ ಸುಂ ಕಾತೆ ಲೌ ಸುಂ ಹದು ಹೆಯು ಹಮ ಲದಗ ವಗು ಅಬ್ರಾಮು ಹಾಲದಿ ಆಹೆತಿ ಮೆಲ್ಕೆ ಸೆದೇಕ ಲೌ ಸುಂ ಮಾಮಲ ಲದಗ ವಗು ಲೆವಿ ಅಗುಬುರ ಹಲು ಮುತಿ ಲಿದೀಸಿ ಫಾರೈತಿ ಲುಯ್ ಅಬ್ರಾಮು ಅಬ ಲಬಿನಿರುನಿ ಮೆಲ್ಕಿ ಸೆದೇಕ ಅಬ್ರಾಮ್ ಲೆ ಮೇಮೆ ಬುಗ ಎರೆಸಿ ಬಿರುಬಾಲಿ ಫುರಮಾಸೆ ಲುಮಗೆ ಬುಯಿಂಗಿಯು ಅನಿ ಸಿಯತಿ ಲಸಿಗೆ ನೆರುನಿ ನೀ ಅಬ ಲುವಗು ವೈರಿ ಗುತಿ ಮಲ ಲೇ ಅಬಿನಿ ಹಬೈ ಸುಗಲಾವ್ ಲೇ ಅಬಿನಿರುಬೈ ಜವಾದ ಫಾದ್ರಿ ಗುಹ ರೆಸಿ ಬಿರುಬಾಲಿ ಕಾ ಲಿದೀಸಿ ಫಾರೈತಿ ಉಗುರಿ ಗೋವೆದಿತಿ ಆಹೆತಿ ಲೋಗು ಮೆಲ್ಕೆ ಸದೇಕು ತದಿಮರ ಹಲೆರೆರು ಬುಯಿಂಗಿಯು ಲೋಗು ಕೈ ಲೋಗು ಅಬ ಲೆ ವಿಂವಾಗೇಲಿ ಅನಿ ಗಯರಾತಿ ಲರಿಯ ವಗು ಲೋಗು ಲೆವಿ ಹೌ ಸುಂ ಫಾದ್ರಿ ಗುಹ ಲದಗ ವಗು ಹಾ ಅಗುಬುರ ಹಬಾಲಿ ಕಾದ ಲಿದೀಸಿ ಫಾರೆಂತಿ ಗುಹೆತೊ ಲೋಗು ಫಾಯಿ ಹಮನಿ ಗಿಣೆ ಲು ಮೆಲ್ಕೆ ಸೆದೇಕು ಲೀದ ಔರಲೆ ಲಫಯ್ಯ ರೂಬರಿ ಅಬ್ರಾಹಮು ಲು ಲುಗುಂದು ಲೀದ ಅಬ ಔಬು ಬರುಲು ಮುತಿಯ ಬುಗ ಅಬ್ರಾಹಮು ಲದಗ ವಗು ಹಾ ಮಾಗುರ ಹೋಂ ಗಿಯ ಬಣ್ಯ ಲೀದ ಲುಗು ಬುದಾಲೆ ಲಾಫುರಿ ದುಂಬೈ ಮೆಲ್ಕಿ ಸೆದೇಕ ಲುಬರು ಹಾದಾಗೆ ಫಾದ್ರಿ ಗುಹ ಲದಗ ವಗು ಲೇಬಿ ಹೆರೆಸಿ ಬಿರೇ ಇಸ್ರಾಯೇಲಿನ ಲಿಲುರುದು ಮೊಯ್ಸೇಸ್ lung hamuga buidula awadig marikay fadirigu memegeru wali hamuga lachila hagu amu fadiri mama libe aron libe melkisedek lugundu dale la sansiru afadiri hani sansi tiginye lurud tari helere rubungi logo lida gela amu tribu israel na lebi kristo aba adiga wagu nile uwagi libe ni aba hadage afadiri hat lugundu subudi wati buidu logo hadage la ladiga wagu huda liabui wabure mehesu kristo ani maria guti moises ni kata hawago danle ladimure hambo ilogo afadiri hani ani furangu tumati danle liabui hesu kristo lu lafadiri haba kaisi melkisedek mama la waba luru dule aria gube gabala idage adiga wagun liabui liabui lu lafadiri habai la lugundu gabafu la lu labagari du lusunda ani hale laria gube buingiu logo hesu kristo
1: aba fadiri bubuya Lusunganda, iter emelu kisedeko.
0: Kumugu wati luboi tibinadi kumadi leli luru du moisesi, ladiga debiliti ani meseri miiti. Mabafu ti luru du ligia lun la salbaru ninya grigia lidage afigo. Leme wati ani aba iseri emenigini le buiti mati, le idangebe kayara la wayara fadulu buingiu. Ani la aba finyu la chouri buingiu emenigini le lun Jesus bala wafadirien, Ha hibiri fadirigu, mafi nyuruwati dale lichugumboi habara hon. Ahinti logo Jesusu, le lauboi finyu lichuguwa lubara lun, larihen ti dale reru mwingiu.
1: Finyu bali mwingiu, le agureme, ani masansi rego luboi, laritamu, aba fadiri mwuyan, lusumanda.
0: Ligia Jesusu luboi achoru luboi, aba daradu buiti mati luele frumieti. Hameha hibiri fadirigu, chilutinya agibe dagwa, Lugundu kai aba laburi hawegun, siyati hasigiru. Ahinti Jesusu, kai miwa la lusunda, masi giriba ilifisu te kaisi fadiri lumu ngamu. Lige gayara luboi la salbaru ninya ha ayara fadubanyo lubu ingyu, lida angele tima tima ti lusunda. Lugundu gabagari ti sunda, lula yumu ago lubu ingyu awagu. Jesusu luboi ti fadiri boi inyu timati le wasubu dirubi. Haruma ligia, uwa ti uriba ni lida, ni figo, Mitaranti kai gafigo ti. Inyuru aligia inyu tumalua isunka ta isielu. Mitaranti kai hibiri fadiri inyu tumatinya. Hagasu boe hadagara gudun sagu weju. Furumi ya logu hafigo ngwanarigu. Lari ge logu hafigo hibiri grigi. Lubara ge lira. Adiga lumuti Jesusu adagara guduni. Abarangu weyas lusunda. Dale licha agubo ilungwa lulome logu hafigo ngrigi. Ugiri ya hadebili banya. Hagia lichu kubanya lilurudu Moisesi kaisi fadiri. Ahinti lari ige lidani lurudu, aba lafi nyurubuingi ulogu lire ulu ladigi ni fadiri me, le uwa bai mege iti logu lu sunada.
2: Hebreos capítulo 8
0: Le sudi mtima abe lida age sun le warinyo kubai, logani hila aba fadiri inyu tumati wama le itarati. Ani nyuruha li luwe ige lome relala na larungi habuingi usielu. Ani la servi dunya kaisi fadiri lida flasule sandu timabai, tida sanduario tima timato to ladigbon wabure mebuingiu. Mama to hadiga grigi. Sun fadiri inyo tumati lichuguniwa, lun lichugun idewe sei, luma adagara gudini lun buingiu. Lige gasu luboi, ginye anihi la som kate ilunti la adagara gudini Jesu Kristu lubuingiu. Lu hamuga nyanyi la Jesu Kristu bowagu, mama nyi hamuga fadiri lugundu, Anye guwa fadirigu atakara gudutinya segun lirudu Moises. Fadirigu hagia, hadigu ni hawadigrimai, lumburi kate liyawari guti leburi siyalubai. Subuti wamuti logu iyawa ula, lugundu lubabai ladigunu Moisesi luba buingiu, aba larinyagun buingiu lun.
1: Adiga boitia, sunkate, kisi iyawa tona lufutu gumbu, lagu vugu.
0: Gama lumu, wairi guti la fadiri ha Jesu Kristu, Sigla hafadiri hafadiri gu ubowo. Buiti mati daradule uogu bai labuye haluma buingiu, ani buiti mati ginye furama asele lichugu bai isari daradu ligi. Lugundu, lun hamuga meha buidu lan furumi eti daradu le sun suni na gubai, memege ruti wa hamuga aba anya libia madaradu. Gama lumu, magunda atibuga buingiu lau furumi eti daradu, ladiga mabafu hama wagichagu lun hagufuliru luma daradu ligi. Aba tilarinya gutida lereru.
1: Lania nanyari habule mebungiyo. Lachili goveyo, lunadudu iseri daraga, amalina na huda luma Israele.
3: Mitra abai kai teradu le na tetu bai hama habu cebu. Lewe yule nare tetu bani hahabu. Luna sadaro ni ehi tugiye. Magufu li rupamuti meha ni daraga. De yeti nigi rupani ya hongua. Ni nyelani ya bu abureme.
0: Ani ha daradu le lumbu ina dugu ni hama. Lina sinu Israeli lari jemi buri ve yuligi. Linya lari nyagu abureme.
3: Nichu kubai niluludu. Litong hasajuna. Aba menaburu ha nitita hanigi. Au wati habungi te hagiye menana. Memege nuo boi, lula rufu da honi wa nuagu. Maria mboi wugiri luli tuhe, ni luli bini, subudi boi bungi ule abule me. Lugundu ha subudi rugo na sungu boi. Lumo vyele jiri tima gibi boi, dari lumo le weli tima boi, adagi. Ferudu na nuboi, guriba nile hatatu boi. Marita kutugia liname, lwaku hafigo, lusundana.
0: Adimure hali ligie buingi ulogo haba isari daradu, rura le rigu linya le furumieti kai binadu. Anikata ile binadu haliboi weye ligia, ya rafa le rigu linya lunlongwe.
2: Hebreos capítulo 10.
0: Laduga liluru no Moisesi, liyawa di iriguñe, meha burikata ibuiti le meha lumbu ilanidu ni Kristu ongrigi. Haluboiti ayarafa dubanyo lumbu ingyo, Leda agen hata anima lule adagara wagudu bai lumbu ingyo segun liluru du Moisesi. Sianti meha uwara go hama sun sui na gubai etar. Nuhamunga gayara la laruma da gudunia luru du luda agen hafigun masandere guhanya hamunga hongwa lauduru. Aba hamunga masigiru hama adagara gudu. Gama lumo sariviti adagara guduni burile lularita go gudunia luagun hafigun sagu irumu. Kai sinya luboi lagitaru ni hata bagasu luma hata gabara figo. Ligia larinya gubai Kristu lubu ingyo dale lebelu ruboi ubo wagun.
3: Mapusa ruti bu adakara gubini ni iteresi. Ruru kuti bu awa ungu bunu. Mabuna hati kulangu ni adakara gubini ugu dawa ibu. Nibu ni lau adakara gubini luaku figo. Apa ti larinya bu, miyupi hatina ubo wagun, luna dugu ni bugunda mpungi ito. Itera kaisi guru ini ya la muagu tita belenu.
0: Furumie, larinya galuagu mabuse erun la buingyo, magunda aligia lao adagara guduni, ni hao anima alugu ichuguti ya lun, ni adagara guduni gudawa guti. Logu figo, lao sun ligie la burikata ile uagu bai larinya ga buingyo, lidangia Moisesi hongrigia lun hadugani. Larinya ga Kristu lari igie,
3: nyubi hatina lona duguni bugunda buingyo.
0: Mini la lira, Nyubu helilan Kristu bo wagun, lun lagumu chagwa gudini igaburi le lanina hadagara gudini wa animal. Lun lichu guiseri lewenyegu. Nige lugunda baibuingi lun larumada gudini wa ligibugien lau lonwe Jesu Kristu aban weyasu lu sundan logo wafigun. Sun fadri guhuriyu, sagweyu hadugini abameme adagara gudini, lau sun sinyan lan lagidaruni adagara gudini ligia figo. Ahinti Jesu Kristu, Aba rugunye weyasun licha agun lungwa logu figo ulun sunda. Aba ti lagiri budun sielun, aba layunru loige lonwe rebuingiyo. Anihi inye ngueto, agura baha lichugunia buingiyo laga niyon labu ginyon lugudi. Lau ladagara gudun aba nagu weyasun, aba labu idura gudunia lani gubuingiyo sunsui naguboy lun sunda. Choru lumuti ginye sifri sandu kata imeme ligia won, danle lariyangu.
3: Anja darat oleh lumbu na tuduni hama lari jepri melayu lagi linya lari yang gua boleh. Nichu gua ini luru tu itu hanigi abah me na buru tu nili dah samina.
0: Lari gini lari yang.
3: Mari tu gua tuduni ada nama lumbu hafikum ni lumbu beri beri betul ya hatu tu.
0: Dan lumbu ile ferud na wali figo lusunda memegi ruwali amu adakara gudini lumbu figo. Lige lumbu itu nitu henu. Laulonwe Kristu logu guruwa, gayara haliwe belu rumlidu mfulasule santu timaboy. Tuwege belu to meme lugubu Kristu. Darati aba iseri ima wong lumu mbuingyo. Aba ima le anigibaliwa lidu ibagari magumu chaditi. Jesusu wafadiri yeboy inyu tumati tidan luba buingyo. Lige lunti luboy, wayara fadun lubu ingyo, tau taruma wanigi. Luma lausun wafinye deregu dagu luagu. Haruma gudalaru wanigi, Luma santi ragun wama wongwa lau duru logu figo, lari gen lachibunua lau duna harumati. Itara meme wama derek dagulidan wafinye, masan siragunga lidan vemenigi lugundu lagufu lirubai la bungi ule furamase la libu lunti ginye wafangu vitere guninye vibirigu luhinsi habuhama lumalun hadugu nile buidubui wagi afinyatia maulumunti wafalaruni hemplu haniha hechu banya lumiti ama lidan wadamuridagu lubara gelira ruwa magurasu hon vibirigu Gwento ti malao ariha wamani luago jarafa lelan lue yuru wabure me Jesu Kristu. Lugundu, anha wasigi rafigo ha, lao wagunda larigen wasubu diruni inaruni uwa leamu lue yari atakara guduni lumferudu na lani wafigo. Aba anruga alikate ilun wagura bahani, lumlagusera guduni wabuingyo lao aba laneri meiganyu luma watu gemeti le lumbwe lagrincha guninya laga ni mbuingyo. Dale la dira aguni abangrigi liluru du Moisesi lonyen hama biama oiru ge fente luogo arianga ti liluru du Moisesi luogo lunti la longi grigi ligi weri timati sufri le adina boiha mebere se banya lau liru buingiu mebere se hagia lau lita anaba hama sifiri sandule insi abubu inho lita Jesu Kristu ligi achoru balin lidara du buingiu wama le aruma tagde baliwa ligi bugi Subudi wa moti ligaburi wabure mebuingi ule ariyanguboi.
3: Aulalubu ila baiche biduni ya grigi, aulalubu ila faire biduni ya lagu hafigo.
0: Ariyangatiginye.
3: Nagusere biduwa ya numutu nye.
0: Fugi abu grigi ele wagote laburi haliganyu buingi ule vingu aboi. Haritako huma logu buriwe yule sigu haliboi na meha le heresi birubali larugonga. Weri timeha hasufuri runlito ndaligi. Ani awanda hamuti sunkate la ugrasu. Anyangi hida agye, anabuwa tinya, ose ruwa hagia uriba ligibu gye gurirugu, ladiga haibugu luma Kristu. Hibiri, sufri tinya ladiga gamadago hama, hama ha uriba banya ose runiwa. Kuteme habutun meha hon ha furisu urgubanyo. Higira guagda tunhungwa la ugundani lula gidarun le huma boihwe. Subudi nyuhumoi, logo anihi la kate Huma sielu le buiti mati, le siyamboi la gidarun huwe. Gwentoti, meferi dire huma ilubaiti hemenigi luagu buingyo. Lugundu herese biruba aba onwebu afaye ruahu sielu. Gagura asu huma, lulari gie mela hawandu ni asufuri runi kaisi labuse ru buingyo. Kayara lamu ga herese biruni farama sele lumbwe lichuguni buingyo huu sielu. Tarinya hene leneru buingyo logo lagiri bidun Kristu ubo wagun.
3: Mano hali, aha nyumbi le lube liyami. Madale se hagubo isaragu tanga. Ahi le nariche rubato lubilagu mlafinye, labaga lidu. Ahi le feri dira mlafinye, magunda abadina lumu.
0: Wagia, mitra anti wa kaigrige ha agiribu dubanya hari gong. Aba heferi diru, hada angieti wa ha esefru banya, ladiga afinye.
2: Hebreos capítulo 11
0: Afinyani, achouru ni le gumuti, logu wabihi bailan le wagura bubai. Loma wachouru ni le gumuti logu, anire ila burikate lau sun marihi wamani. Ladiga hafinye wagichagu, lagunda arubai buingi uhao. Lau afinyani, wasubudirei logu buingi ula adigu bali ubo, laru gulereru. Le lubaiti ubo ule warihu bai kwento. Mama lida angie kate ile meha arihu bai ladigu uwa. Lau lafinye aveli, lichi gaba adagara guduni buiti mati sige lau le la dagara gudubo ikai lu buingiu. Lige leresi birubali buingiu kaisi richagwati. Aba leresi biruni la dagara gudun. Lau sun lubaiti hilala aveli, aniha guwa adimureha lau lafinye. Lau lafinye enoku, lanugu wa sielu mwinga. Ani madari wati lugubu lugundu buingiu anugubali. Ani tarienhe lereru buingiu, Logo lubara ge boi la, meha la nugun enoku, gunda la buingiu lau ya ubo wogu. Ani siyanti la gunda aru buingiu, wau ahin mafinye wa boi luagu. Lugundu lun wa yarafadu lu buingiu, gasu wafinye ru luagu, anihi la ani lichukuba la, afaye iruaha haa alu habali. Lau lafinyo noe, na le lawisa rubali buingiu, logo ladaga rubala aba onwe bugura, lau sumarihi gili la gura, Aba ladigu ni le lubai bibuingiu. Aba ladaragun aba unwe buguni. Lun la salbaru hausuntila na luba. Itara linya la siya diruni noe ubo. aba lubo ileresi biruni bwingyo kaisi aba wugiri richagwati logu lafinye. Lau lafinye Abrahamu dale lagwa rubai bwingyo lun luligiru ni lagaira lulidi lidong amu flaso le framase lubai lun. Aba ladigu ni le lubai bwingyo. Aba lafidun lagaire gien ibidi ugalun haliyon bwai ilan. Aba lagana un lida iseri flaso ligia lau sun terecha lanyen ladiga lafinye. Aba lagana un tida ankiampo Ligia meme ginye la diga be Isaku, le liro luma hakovu, le libari. La diga resibi hamuti la, frama se meme ligia luma gebuingyo. Adiga lumuti Abrahamu sun lira, la diga agura bahala lebeluru lidon, lubuidu uburu gule, derebu gubei, ebu. Uburu gule la diga bebuingyo. La uginye tafinye sara, la usume hawaiya ruta, lun tagarudun, resibi tuere luma gebuingyo, lun tagarudun. Karatu aba irahu ladiga tafinya nuluagu, lagufuli rubai la buingi ule frama se lubai. Lausun lubai ti waya lila Abrahamu, lungarau la. Nyubu iti lung gadiga wagumbui la sarago. Kei waruguma hasia lubanya, kei ginye lagu burisaga unle larubai beya le sinyabai labahudun. Hilagu ati ansungurige ha, meresi birunga hama isun le frama se lubai buingi hon. Gamalumon, ariha hamuti liyabu indise gen, Ani aba hasubu diruni. Aba ti harinya gu luagu mama la hagaira ubo ule. Hayabu iriginya la ebeluha kaisi terencha ya ubo uo. Grige harita gumanyaita. Arufu tahamuti luagu halu hameme ya la aba agaira lu hagaira me. Lu hamuga fulasu la le nyingi lubai hafuri da hagaira boi. Le halu haboi gayara ati hamuga hagiri budu hari igu nyingi. Aba ambuga agaira bui tumati habuse rubai. Agaira ule siyalu boi. Ligia uwa lubai, nibuse gari la buingyo, luhabugi yute boi la. Aba laranserun, aba uburugu, aba. Damehale laucha gubali buingyo Abrahamu, laularia gulun, lulafaru ni lirewle Isaku, hilagu bailun la dagara guduni lun, afinya memeti luagu buingyo. Rugu atiebe lungwa, luledere geruni, lirewle abana guti. Lausun aria gali la abuga, buingyo lun luagu, saragu bayla la duga wagun lidange Isaku. Subudiri gulinyali Abrahamu logu gabafula buingyo lun lasara gudni ya hilanya lidange uweni ani itagaro yebe ladugni buingyo la ulichuguni Isaku lari gu lu Abrahamu lubaregen yebe lafaruni la ulafinye Isaku framase lubai abiniruni lun hakowu luma Esau la ulafinye hakowu damehale lowe la binilumutika aba hadange lirahunyo Jose aba ladimure han logu lueri gu buingyo Ragunyu logu ligiri lubadu. La ulafinye Jose, lubarege boi lumi, ariangati logu hafri dubala, Israeli na hiptugi. Ariangati ligia, lunhanugu ni labu hamagwa dame le, higiru ni fulasu ligi. La uhafinye lagubri kumoisesi. Dale lagiri ya hobi, aba haramu duni logu iru hati. Ladiga harihi logu, buidu meira ula. Manufu detinya lue iluru dule, lichu kubai uruwe. La ulafinye Moisesi, dale wugiri hali, maa tilula nugunua kaisi, tirau lirau, luruwe tehibdu. Hime ilumuti, la sufri ruhama lumutu ni buingyo, lubaregen lagano mbuidu, tida luba uruwe to lani na figo. Risi timati la sandira gulungwa, la ulasufri ruhu unabuguni, luwegen Kristu le lumbui liabui. Sigula ulagano, lida sun lirisi ehibdu. Lugundu, Logo afaye ruwaho le lumbe lichu ni buingyo lun, lichiga ilaritagu. La ulafinye Moisesi logo buingyo, aba ligiru ni Egiptu, manufu deiga lue iliganyu uruwe. Reide iti, dereka dagulida laritagu, kama hamuga, aria gulinya lumbe buingyo le marihimbe. La ulafinye Moisesi, ladiga ifedu le giribe lue yiru eseforuni. Aba launa ha, aba hichagwe, tubene rihaba Israelina, Lau hito ludame la le lasuguru angeli le lanin oweni. Mafaru la mga niyaba hagirima Israelina. Laduga hafinye Israelina, sugu hamuti barana funati eibugena kama hamuga mua le mabait. Danti le habuse rumbo Egiptu na lunginye hasuguru kai hagia aba ladoro guduna hau, aba hanyaradagu. Lau hafinye Israelina logu buingyo, aba heibugun geyego lau lubarieru uburugu heriko, Sagu binafu logu sedu weyu. Aba leigu wadun, loba lubarieru uburu guligi. Logu tafinye raabu, tomeha horu, mwen tubai uwa rahama haa, magang ba dibany. Ladega taramu dunia ariya hatinya Israel na tubi. Kaba hamuga kati nariyak? Logo bedanu lu naburha logo hedion. Barak, Sanson, Efte, David, Samuel, luma hawaku profeta. La hafinye ganye intiaburi fulasu aguma diha hagi ya buidu. Resibi hama ile frama seluba ibuingi uhon. Darulu mutibuingi uhayuma linyu hawai. Nyeguti ya watu gemeti hanerimet. Sefu tinyaluwe hafara wagun hilaku baitawu efeng. Aba heredun hamere banyi. Nyubu itinya luga bafu banyala uriburugu aba haganye reguni ya hagani. Nyenye nuhurinya saragda watinya hadunhenyu lidange owe ni hon. Anyehe gine hibiri hilaku watinya lida lueri ya sufuri uni mahatinya higira wagudiniwa. Luka yara abaila hagu yugun lito ngaba ibagari le buitimati. Hibiri, afagatinya lehera hon hao. Aba ichuni, agira waguni lau gringri, luma adairu ni furisu. Afara waguatinya lau dubu, asira hoatinya hamida hamagwa. Afara waguatinya tau efein, rede itinya eibu ganyahatugu, darugu hau wagua, larugu haura mudun, luma haura agabara. Gudeme tinya meha. Nidiheri tinya meha, auseru hagia uriba. Madina lumutinya meha ubo ugrigia buri buitinya hagia. Eibu ganyadugu hanya meha lida mburi fulasu magairawati. Arabu, lida mburi lagadabu gendubu wainamuti, luma lida mburi huyu le muaruguti. Sun hagia, lau sun buidula afinya nile hawagu boi, ligibu gebuingiu, meresi biru hamuti le meha furama sewali boi, Laduga aranse libuga buingyo aba kati buitimati won. Lun lida ruguba la aba wama habuidula sunsui na gube.
2: Hebreos capítulo 13.
0: Hinsi ya guameme huma guakaisi ibirigu. Mabule ita humayi luhebela agudunia achilurutinya hubinyo la ugundani. Saragu hanya grigia ruhanya ubaru hon angelegu la uhadugini kate ile ibidinyo hon. Harita ko huma hawagun adurutia kaisi kubairi gu hamu gaginye hadurunya la hama. Harita ko huma hawagu ha asufri ubanya kama hamu ga hasufri ya uwara hama. Inebela marie hun sungube. Lunti ginye hagufuliru umari gu hama gwa lao uwarani. Lugundu lagusera gudubanya ninye buingyu ha agamari dutinya mamari edunga hama ha agabara habanya. Mishika huma hinsi habu logu sensu gunta huma lao le humat. Lugundu Lichukubai buingi ule emeke irubai huu. Arinya gali.
3: Naume irubadi huu. Migiru nubadi.
0: Kayara ati lubaiti warinya gu lau afinya ni.
4: Nabule mabungi witele kubale na manufu tapadina. Kapati kayara hama agiriga adiga nalu.
0: Harita kwa huma hawagu haadunte habalu. Hapuriche bali luganu te buingi huu. Samina huma alibuguru idalinya la meha. Habagari ani aje ya humai afinye. Masansi raguti ligaburi Yesu Kristu. Ligie meme gunyaru ugunye luma sunada. Meye dagwagda huma hungwa lun amu luujari arufu dahani. Buiti mati lun teresi birun wawani ere laulisi ya habu buingyo. Mama lau wagufulirun lauluru duburi logut egini. Echu ni ligia mia buiti lun ladigibala buiti hon ha afala rubalin. Sinyati gafana hama fadirigu ha eseri widubanya tida hatempulu huriyu lida agien adakara gaduni le ichugubu iluagu wani lataru. Belugu dalumuti hafadirin huriyu le inyutumabu hata anima alugu lido mfulasu sandu timati. Barilei adakara gaduni luagu figo. Ahenti hagubu anima aluhagia baugu ditu ikiampu agai lagudu. Italalinya ginye baugu di loi uburugu lowe hesusu. Lula chibu ni wafigon laulita guanare. Kaimo luboiti lung hesusu, bau gudi tuwe kiempo agai. Asufuru reina una buguni logo liri keisi la sufuri run wawagu. Lidan uba ule, uwati ni yaba uburu guwama le adura roti lusunda. Walu hanye uburu gu le lumbo inyehi badi wala lari igien ibagari le. Ligia lunti lubai wichu gu etengi uni lubu ingi sunada lidange Yesu Kristo. Etengi runi ligia, Ligia luu yeri boi atakara gudini le labuse ru boi buingi wamagi. Ruwa maluboi ti uweri guni luu lao wayuma. Mabule itahuma hadugu ni le buiti boi. Luma luu hafare iruni hukumati hada ha mi bihibany lugundu lige burikata ile au be lagunda rabungyo kagamba di huma honha arufu da banyo hu derege go huma hungu hon lugundu hagia oni girubaru huani ani keisi hasubu diruni gasu haguserun ligibuge buingyo logo honi girunu hocho huma lu metere gdu huma ni hawad gmari lugundu mabui dubai hamuga ginye lira hu afuri da huma lubungi wawago choru wa muti logo darangi la nyu linya la warita go kei busiye waboy buidu la wo serun lida sunkate amuri hatina huma lu hayumara go lubungi lunga yara bai la nidi ari hang madisa ayumara gwati na lubungi lelani na darangi lo lenginye asara gudu balin wabure me Jesu Kristo litange oweni honire mudun le weriti mabai le achoru rubalin lidara do buingio laulita lun luadig maridu hida lida sunkate lidange Jesu Kristo lungayara baila hadigni lugunda weriguni lun Kristo lun sunda itrala niduinu ayumura guati na lun heresi biruni dimurele aburhanal behun tida muru sunkara dato nasubudira gudinye ginye hun logo furi halila waduhe timoteo furisu gogi ahinyumbu ifrese Nanugubai numagwa damele nidi arihong. Mabuiga ninya honsun tabuti guligilisi luma honsun ibiri waduhinyu lidan wafinye. Mabuiga hanya italia na hon. Binela ubuingyo sun huguya itarala.
2: Santiago capítulo 2
5: Iduhinyu kaisi hugia la grigia ha afinye banyalagu wabure me Jesu Kristu lewairi gubai. Mon lumuti amula hanugu aba grigi hawe hibiri. Kaibri hamagalu lebeluru aba vuguri lidon hadamuri laubagu golu tumadogu finutu. Beluligie ginye aba gudemeti tau dogo huchecheru. Aha etenira lule finu beadaira gubuidu lun hariengu lun.
6: Nyuruba ya lida ubaru ubuiti.
5: Hariengu lule gudemebe.
6: Bugu ya redi ibarara. O nyuruba ya muwarugu nyuruga bugenugudu.
5: Hanugunya aba grige amu loile aba. Ani hagusera gudunya lau luriba aritaguni. Niduhinyu hinsia tenu, agamba humekatele. Ani odira lanya bungiu hagudeme banyalida ubole lurisi hama lida hafinye. Lugien heresi biruni aruwe hani leframa se lubai hon ha hinsi habobanyalu. Ahiti huguya, ruhumutia gudeme tia lido busiganu. Mama funage risitian ha buriba behoseranu. Ani baru humau aduru hei na ligi bugion lurudu. Mama funage hagia adimure habanya wuriba logu liri Kristu, le inebe beihun, le umbai hedere gerago hungwa. Ahi inaru ni lubai logu gufuli humani linyu agi lurudu kaisi tarinya guni lereru bungiu.
7: Hisi ala girigia bile di bungu, ke bisi ango bungua.
5: Bugiti haduga. Ahi mama lubai aba lau hanugu ni esungurigia, hadugu nya figo. Drugo muti li lurudu bungiu. Lugundu ahi agufli raba grigia lau sun lurudu. Igira lagunfli raba lida gen. Gadurun ti lagu ladura aguni sun luguma di lurudu. Lugundu bungiu memele ariengu bai.
8: Magaba rahaba.
5: Arinya gatiginya.
8: Mafa rahaba.
5: Ahi lubai ti madugu grigia agaba rahani. Gama lumon afa rahati. Midi ti lau le lubai be lurudu. Huguya luti hadimureha. Agabri da hugie me kaisi lunti ha gusera gudu lau luru dule esefuru baliwa loi lubafu figo. Ha magude me habu banya hon amu, magude me habu begie bungi hon lida me veyu lani na guseruni. Ahin ha gude me habu banya, buidu be hafri du lida me lidani a guseruni. Niduhenyo, kasa hula la ringu grigie logu afinye la, ahin madugu ni kata lu larufuduni. Gayara tifunage la salbaruni afinye niligia. Kai hamuga gwento, anihe aba iduhi uguri ovuri emege ruti dugu luma igini. Laren gaba hida gelu.
6: Buidu la lidi mbu. Darugu wababa ugwa, hobu yeme.
5: En michu lumuti lele mege rubailu. Kage hu lalira. Itera lien la susire du luma fieni. Ahi marufu du hama grigia lau kate ile hadigbe. Afieni labu gwarugu itera lien ke aba kate hilali. Hafuga nihe bearinye guti.
6: Buguya afinye tibu. Au waduga numuti le buidu bai.
5: Au warinye gatina lui duhe iligia.
6: Arufu da baiti bafinye enu bogu di loi buiti le badugu bai. narufu de me na finye bu la buiti le na dugbe
5: afiente blogo abar gunye la bungyo buiti badiga gamalumon afiente gem afienu lo agulira adada grahagi la anufu de loi mahati boba finu ibidio go tau bugele logo hilanyu le la finye grige ahi marufu dula la ule la dugbe recibi lumuti bungyo abraham le wagusha kaisi richagwa tiligibu ke lwa gulela dhigbe dan le laharu bai luye be lafaruni isaku le liru hilagu bai kaisi adagara giduni. Ariha bali lwa gwarufu dalani Abrahamu lafinye laukate lela dhigbe. Ani nyimbu iti lafinye luda yari bai la laukate lela dhigbe. Itara liyan lagufu liru le burungwa njibaitida lereru bungyo.
7: Afinye timenga Abrahamu lwa gu bungyo. Aba labahu du kaisi gukiri richagwa ti.
5: Nyariye mwagua tilogo Abrahamu lumada bungyo. Ariye humali lubaiti luagu richagwa labu giri luagu buiti lela dhigbe. Ani mama regu luagu lafinye. Ligie meme meha asusere dubai tuurabu. Tohoru lida danle siguhalbe. Resibi lumutu bungyo kaisi richagwa tulogu kate leta dhigbe dan meha leta rufu dine tafinye lautaramu dine luna gilegu hoswe. Abatidi regunia luha giri budu lida gie amu uma. Itra kei hilanyu lia la ugubu ahi uo tubai uwani lida. Hilanyu liye gine hafinye ahi marufu duhuma laukate buitile hadugbe.
2: Santiago, Capítulo 3.
5: Niduhinyu, molu muti anyahi la sarago hida ichagu tenhongu arufu da tieme lereru bungyo. Lugundu subudi humali logu deregu da timabe ila wagusere wagudun. Wagia lerufu da habe. Sun wagia charati wa. Ahi anihi lube aba grigia masharuti lida lela ringube. Aba wugiri buitile gumuti ligia. Legie gayara bay la buguru ni sun lugubu. Talewichu gufurenu luagu hayuma gabayi lu agambu ni wa gayara ti wa buguru ni sun hagubu. Ariha humo buriginye uguni. La usun weina muta ani here buriti garaba lile ada habaru. Abugura lumutu wa buguru tu la waba liruru simunu lenyehi lumutu la busera. Itara tia ginye mwanyenye. Aba kato nyuru tu. Gamalumu gayara ti tadugu saragu kate weina muti. La murusu watu gemeti gayarati lagudu aba umi buarabu. Itiratia mwenye ke aba watu gemeti. Aba ubu lani na wuribani. Lida nyo wagubu ane afuru hatumuti wuribani wada. Gudatumuti wabagari ke watu gemeti ile mafio gati ginyati. Gayarati la masuru wuguri sun hawuye rinima luguganyitia. Dunuru, heve, ama anima lubaranahana. Ani adigalali, gamalumon uwati ni aba amasuru tu wanyenye. Aba wuribani tugeto migira guagu dubu tungwa, ani buitia lau peisi nile gafarahati. Tau meme wanyenye wadimure habuiti logu wagu shibungiu. Tau gien vinye ragwanya grigi hale negebe bungiu la dugnia. Lida ge meme aba iyumo lafuri da bini runi ilumo inye raguni. Niduhenyu, mulu muti itera la katile. Gayara tifunage lafuri duduna bimeti iluma duna gifiti lida ge aba meme lise seduna. Gayara tisata gindu aba tidibu igu faluma. Odi gayara titagindu tidibu beibe igu. Siati geti lafri duduna bimeti luma duna basu atilidage aba meme lise seduna. Aya nihi lubui aba shuta uhida. Gufaranda ligia arufu dale lau lubui duloseru. La una buguni le lichu gube lichu lau lum. Gama lumon aya nihi lubui gimugo tida hanigi. Ani hadugu ni kate lau harita guhuagu guanragu. Mon lumuti lubui ti hanangu hungu wa lagu lichu hau. Lugundu iye nilira. Mama lige luwiri be lichu au le nyumbu be luma ge bungyo. Aba lichu au le lani na ubo ulira. Le lani na hasami na grigia. Le lani meme mafia. Lugundu lenye lumuti gimugu luma gaga ni go. Anihi chagagu unye luma sun luwiri uribani. Ahaye ha gama bali lichu au le luma ge be bungyo. Furumi anihi aba ibagari harumati hawagu. Galumatia areidatia gagamba ditia gudemi habutia adiga hamuti le buidube. Aba labu hanugine sungirigia. Furangu tia. Halu habali darangilu. Bunagwa te ilu lu laluba honu aba ibagiri leri chagwa tihada. Lumahada amu.
2: Santiago, Capítulo 4.
5: Kabri wege habusera hawuri buha lumahagendagu. Ladiga buri luriba yuma hanire hida baisuanda. Busentu somukate. Kesisiyan humani ibiha aba hafaraha. Gimuga tu logu somukate. Keti siyan humani ibiha aba hagendagu. Mibihi humuti le habuse rubai lugundu mamuri ya humani luma bungiu. Ahi hamuri ha, mibihi humuti lugundu liriba hamuri ha. Habuse runi lu hevesiru ni luagu lagubri hugunda. Grige muwa ratinya, ibide ti sahun luago ahi la gamadago ubo ilumo bo hagani la bungiu harita go tunsa luago malala le tanie go belerero bungiu luago burikatile hinsia ti sifire le lichu be bungiu wada lu kamalumo weri ti mati ide mo le lichu be bungiu la duga tarin helerero bungiu
7: lumo ti bungiu la naga hawagu ha barugo be hongwa eni idera go lumo ti ha una buku banya
5: Rugo huma lubaiti hungu wa labu gion lerere habungiu. Kagibu gu huma luma mafia. Aba me lanura hawei. Yarafa huma lubungiu aba me gine la yarafa duhun. Gafigo te shibahu mai huhabu. Ahi tihuguye biango tigibu haruma gda humo hanigi. Hiru gu huma, wago huma. Ayahua huguye me. Sansigo la hehere ha lua yahu nime. Sansigo ligeme hugunda luiru nime luagu hifigo. Una buguagu da huma hungwa ligibuge bungiu. Aba melichu gnulida aba ubaru lanina uweiriguni. Niduhinyu, madimure hama vuriba hawagu hibirigu. Lea dimure hati vuriba luagu liduhe o ladari rula liduru, la dimure henye vuriba luagu liluru du Kristu. Ani ladari runye mege iti luagu. Ain haduga lira lubarage hadugu nile lubaibe lurudu, hicha gunya hungwa kaisi agusera gudati. Aba rigunya gusara gudati le ichu gubali luru duligia. Leri gu gabafu bai lula salbaha, o lula gunichagu. Ahi buguya katinye dibuge lu badari luliduru amu. Bwento agambo humei kate le huguye le ariengube.
6: Wodi balida aita gafulasu, ugunya o haruga. Aba mewerede runyei, aba airumu. Wadagu bamaraso lau wasensu nyei, lu wabihi lau.
5: Ida lensa hasubu diruni kabala susired haruga. Kate nyingi hibagari. Itera neke ihemere dule salira guboi luagu murusu da larige aba lagu mushagu. Aria garigutu hamuga.
6: Ahi buse bungiu wabagaridu. Aba me wadugu nile o lir.
5: Ahi tihuguya hadimure halau pantu luagu kate le harita guboi hadugu. Ani sun pantu le mabuiduti. Le lubaiti subudi habubai lu ladugu buiti eni madugu lumuti ladugu nyafigo.
2: Santiago capítulo 5.
5: Agamba humai katele, ugie risite ha vuriba bei gaburi. Chiluha liora lu hayahua ha. Wago huge me luagu buri la misa lule lube hasufuri runi. Nyalali buri hirisi, huka maru hamutiri hadagragu tofinubo. Gahu alihigo lulu mahani plata. Anilige babu ya rang. Aba me hagurincha wagu luege kama hamuga lau watu gemeti. Ondara guagu dandu saragu irisi ni lido buri lagu muho danle. Lausum lira, mafayiru humuti ya haa nyadagi mebali hichari. Lagua hanya lubai tifayi tiligia ichiga hiduru. Ani agamba lali bungiu hamuri ya haa nyadagi metia hagia huago. Rugu wadu hungo lu aba ibagari lani na wende, luma ugunda ni yao bowagu. Ani dibuni idukea nima luha aransa nyalu hafaru. Siadi humanya haa maduru mbanya, afarago humanya hilagube, madiguga hagia ni kata hawege guwa. Lige luboiti niduhenyu, gagura suhuma darime liabi wabure mehesusu. Abu nagutile agura bubei libihi alubaha nibuiti, lunti lagura bani furumi eti huya luagu lila linadirigu, luma lagumho huya luagu lu lafunadu. Gagura suhuma ginye, terebugu hugeme luguntu madise li liabi wabure me. Niduhenyu, mekehara huma hawagu hiduhenyu luegen Hesu Kristu. Magusira wagudu humamuga, jarafa li lidani bungi lu lagusira gudu. Niduhenyu, Baruhu mwenye profeta guha meha dimure hebanya lida liri wabure mekaisi aba hempulu lani na gurasu luagwa sufuriruni. Wagia, baruwa mutiha awandu bale sufuriruni kaisi girige gundatia. Agamba dungu luagu lugura sunhobu. Ani subudi humali gine ida lia la fulesi lani bungiu lagumu ho ora. Lugundu areida tibungiu gudeme habuligia. Lauge sunkate iniduhenyu. Mafinyira huma ni luagu liri sielu ni luagu liri mua. Ni lao amu luwiri afinyiruni luhachoru ni hereru. Dame le hariyegu aha lu aha la. Dame gie le hariyegu uwa lu ginye uwa la. Masie diru lamga hubungiu. Ahi la sufuri rinye lubai aba hida gen. Lunti la furi idu lubungiu. Ahi gunda lubai lunti le remuha uremu lani netengiruni. Ahi sandin lubai lunti la guo rohon tabuti guligili si luha furi idu luagu. Luma lu hahuru daguni lau garaba lida liri wabureme. Dame tile hafuri idu lao afinyeni. Aba me lareida guagdu ni bungi usanditi inyura gualeime. Ani ahi gini ya figo hali lubai, ferudu na wabai lifigon. Ligia gufese humai lubai hifigo huni wagua, ani afuri da hugueme huo gua lu hareidagu. Wairi tiluba fafure iduni ile ladugu be grige le richago be tausun lanigi. Aba meha wuguri profeta Elias ikai wagia. Nali lamuri haba ilida lafuri idu lumahu yula huya, rede iti huya mahu yuga urwa irumu dimi. Lari ge danya le lafuri idu aba ya lahu yu huya aba ya tahuchu sun nadu ubo wagu. Nidu huyu, ahi egeye da aba hida gului umale richabe liabi amulu lagiri budaguduni. Subudi humo ilogu furume gwaru gula agiri buda guduti lea figo halbe lida geluriba lemeri. La salba rubun la luani lui oweni ani ferudu na guda leime sun li figon.
8: Furumietul ligara da feduru. Capitulu Aba.
9: Au feduru, aba lani Jesu Cristo apostolu, naburu hanyo ngara da tohun. Hugu ya lani gubungi ha chagagu banya, bau gudi ilwei hageira, lobo ogu ponto, Galacia, Cappadocia, Asia luma Bitinia. Hugu ya le, anuwa diralaya baya bungi ugu chili, luma giyameha binari, ladiga ligia lala busa rubai. Sandu gudaladu lani sifiri sandu, luga gamba di huma luma lunga luma dagudunu, laulita Jesu Kristu. Ibiga humalo beiti saragu areini luma darangilo luma giebungiu. Ruma ma uedi gunilu bungiu, le lugu chibei wabode me Jesu Kristu, luago luweni lugude me hambu von. Ruga li seri bagari von lau lasara gudini Jesu Kristu lidage oweni. Ligia buintinya lubei wanigi lau aba emeni gini vimati. Ani la digba, lua vihive la alaga le aranse lalibe wabas sielu. Aba alagan, le lubi la dura ru lusunda, le siambi la daseiru, sian ligia la feridrune lubuidu. Goningi lumuti wa bungi lau lubafu, la diga afinya wa maluagu. Luginyana baila, wabihine asalbarune le aranse lalibe waba. Le lubi la rufudune, lido me lagumu houda, ligia lebu baibunhinya la lau ugundani, lau sun lunti lafuna, Asufri nu sarago ocha vaguni luago murusundan. Adiga itare linya la hafinya kei golu. Lunti lau chunu ma lau watu gemeti, lun larihini va ka lalu uyeribai. Afinya ni le avandati ocha vaguni ligia. Gebegiti mati sigi lau golu. Lugundu gagumucha diti golu. Lau lubaiti havandu ne lau cha vagun hafinye. La dimre ba Jesu Kristu buiti huagu, Dai mele la giributu ubo wogu. Ibihu baginye uweiri guni luma inebesei lumagi. Hisi atin Jesu Kristu hun, lausun hun manihi humagi lula. Eni lausun lira, afinye di luagu. Eni gundanti lau aba ome bu gundani, le sinyahu muti arien galau dimurei. Adiga heresi biruni tasalbaru huwani, lau luweiri hafinye luago Kristu. Wago meha salbaru ni le halgu daha eni aturi hahagia profete gu lau saragu duari. Adumre hatinya meha loagu areini lebu galumbe ilichugu ni bungi hun. Subudigi dalumuti halani sifiri sandu hon wuguri ya hagia, le lube la sufri rune Kristu lubare megiu. Luma wairi guni, le lube libihine lari gine. Hagia ti, Aba hochu hasubu diruni kate ila girigia ligia. Luma ida balala susere da kate ile. Le wagu bilarienga sifiri sandu, le hada abaihon. Aba la subu diragudu nimbungi hon luagu, mama balala lida hadani, la gufli rua buri kate ile. Wagu lida balava dani. Asalbaru ni le meha wagu beka dimreha. Ligia meme la wagu beha purichi ha girigia hon lidon buri dan le. Aulu bafu sifiri sandu, le nyibu beisielu gie. Ibi ni angeligu, busenti hamuga ginye gufananda hamani burikata ile. Ligia lubeiti, aranse nyuhuma eni jusu kumei lubuidu haritagu. Ruho meisunghe meni giluago asalbaru nile lube lichugu ni bungiu hun, lau larei ni dame le lagiribudu Jesu Kristu ubowogu. Keisi sanigu gagamba ditinya, mabagari da huma, Kema haligabri habagari du lubaragi hasubu diruni bungi. Lubaragi enlira, abagari du huma abai bagari sandu tile gumuti. lugundu bungyu le agora beikun lu lanigu huma sandu tilida sun kate taria hane reler un bungyu
4: sandu huma lugundu au sandu tilu
9: ah agora lu bungyu keisi huguchi bungyu le ababai labuli gaburi lagusera gudunia sun girigia lunti huoro du luma lau inebesei sunda le lubei habagari duni ja ubogo. Sal baladu bungiu, lida gien la gubri I bagari le meha hafrinda rubei hama gien haguchagu. Eni subudi humuti, buidu luagu mama la lau kate gagumuchatiti la fai ruaha le begi a sal barunile. Keiburi golu o pulata, lau lita Kristu la fai rua. Le adagara gudua bei keaba mundun le uwati mege tiluagu. Luma gien, lubara gien buga la digne bungi ubo. Aba laranseru lung Kristu bala wasalbara gile. Luagu lubeiti hafule sei la chila gua Kristu lido la gumuhou dale. Lida gien Kristu. Aba hiabi lunga finyinu luagu bungi le asara gudubalen Kristu lida gien oveni. Ruligia weri guni lung. Itara linya hiabi, lunga finyerun eni ruhu mei sun hemeni giluagu. Wento, lauga gamba di humalu linanu bungi lau lupafu sifiri sandu. Haruma ruhanigi luganyana bela hisinyendu, hidunga nyulwegi Jesu Kristu hun le tima timati. Lunti lebeiti hisinyengu humahungo lau sun taruma haniki, luma lau sun here. Lugundu, Iseri girigi ya huguya. Mama du hasani gu agubri guha gowe de ditinya. Lirahi ha du bungyu. Lau ha gambu ni lerenu le ichigubei ibagari. Le ginye. Adura rubei lu sunda. Tarinya hare lerenu bungyu.
10: Itara hanya sun girigi ya ke hidu. Liabi haweri ke lufuliri hidu. Dan le lasan lu hidu abalaburi lufuliri.
9: Ahin lerenu bungyu, duratu lu sunda. Ani dimuri le, ligie uganu le lanin la asalbaruni, le wagu bei larinyo agua hun.
2: Primera Pedro capítulo 2
9: Ligie lubeiti, igira humei sun luwiyeri buribani, sun igeni, biangwala igibu, gimugu, luma sun luwiyeri marasu alugu. Itara kei habuse runi irahinyi ufigiginya miligi harumati luga nyana baila hawena mudu. Itara laginye habuse runi haturi hanulerenu bungi ubuidu luga nyana baila ledere bugudun hafinye luago Kristu eni salba huguyame. Ahin subudi humale lubei letima timati luago buidu la abureme. Ayara fahowa humale lubeiti lu Kristu dubu vimati. Le aube memberese hama girigia. Ahinti lu bungiu, itara linya kei aba dubu, anua diruti lege begiti saragu. Itara linya lubeiti, huguya kei dubu vimati, igre guagda kuma hungwa lu Kristu, lula dugu aba templu lani nasifiri hidagia. Luginye itara huma kei fadirugu, ha sandutinya, ha ishugu balin, adagara gduni le aube lagundara lu. Lida gien Jesu Kristu. Dige gien taniengu bilerenu bungiu.
10: Nichi gaba dubu siung. Dubu le timati. Aba dubu anuwa da honti lege begiti. Ani haafinye ni kien loago. Buidu belidi hon.
9: Weri ti le begi dubu ligia hon. Huguya le afinye libe. Aenti ho ha mafinye banya. Gunfli hali le taniengu bilerenu bungiu.
10: Dubu le aogu me bere se hama abunu utinya. Ligia le duble timati.
9: Ariega tiginye.
10: Aba dubu achuge wagle ligia. Aba duble ego da vitu tigirigia.
9: Hama dugu banya gasu lo uganu lani na asalbaruni. Tugego tinye luagu. Feri di hagu ya lusunda. Keisi laranseruni bungyu. Ahinti huguya le finye biluagu Kristu. Aba rasa nua da hunti ya huguya. Fadiriguha eseri biduti en lu uruwe le bungiu. Necha niha derege guanya hongwa lu bungiu. lumutini ya bungiu. Anua diru andu, lunga dumre ha luago buricate buitile la digbe bungiu. Le agure bihun lida gien luburiga, lulido lueri larugungale lichugubei. Mama meha lumutuni ya bungiu huguya. Weto lumutuni ya hadun. Ua tia meha gudeme ya butinya hun. Ahengue.
11: Estás escuchando Fe Low Bíblica, la Biblia en español, inglés, caribe.

0: ಮಗುಸರಗುದ್ದು ತಿನ್ನನ್ನೀ ಆಬಾ. ಅಹನ ಹಮುಗ ಗುಸರಗುದ ನದ್ದು ಇಂಗ್ ಹಮುಗಲ ಊವರನೆ ಲದಗ ಮಮರುಗುಬ ಅವ ಗುಸರಗುದು ನುಗುಚಿ ಲೌನ ಹಬಾಲಿನ ಲಗುಸರಗುದು ಬಗಿಯ ನೋಮ ಬುರುವತಿ ಲೀದ ಹಿಲೂರುದು ಲಗುದಾಲೆ ಗೆಫೆ ಹಮ ಬಿಯಾ ಗುರಿಗ ಲಗು ಅಬಾ ಮೇಮೆ ಕಾತೆ ಗೆಬ್ಬೆಗಿಲಾಲೆ ಹರಿಯಗುಬೆ ಇತರ ಲಿಯಾತಿ ಅವ ಅತಿಮರ ಹಬೈ ಲಗು ನುಫುಲೈಸೆ ನುಗುಚಿ ಲೌನ ಹಬಾಲಿನ ಅತಿಮರ ಹತಿಗಿಯ ಲಗು ನುಫುಲೈಸೆ
1: ಅಬಾತಿ ಹರಿಯಗುಲ್ಲು
2: ಹಗೈಗೆ ಬುಗುಚಿ
1: ಅಬಾ ಲನಿಯಗು ಹೋಂ
0: ಇಬಿದಿಯತಿನ ಹೋಂ ನೀ ನುಗುಚಿ ಇಬಿದಿಯತಿಗಿಯ ಹೋಂ ನು ಹಮುಗ ಸುಬುದಿ ಹುಮಾನಿನ ಸುಬುದಿ ತಿ ಹಮುಗ ಗಿಯ ನುಗುಚಿ ಹೋಂ
1: ಲಿದ ಲರಿಯಗು ಬಾನಿ ಹೆಸು ಸುಕಾತಿ ಇಲೆ ಲರುವ ದ ಟೆಂಪ್ಲು ಲಿದ ಫ್ಲಸು ಲೆ ಇಂಗೆ ತುಬೆ ಇಬುರಿ ಗಾಫು ತೋ ಲಾಗ ಇಸೆಂಚು ಮದ್ದರು ಲುಮುತಿ ನಿಯಾ ಬಾಲದಗ ಮಚ್ಚಲಿಗಿಲಿಲ್ಲ ಲಿದಾನ್ ಅಬೈ ಲರಿಯಗು ಹೆಸುಸು ಹೋಂ
0: ಅವು ನೈಬುಗ ಅನಿ ಹಾಲು ಹಬಾದಿನ ಗಮಲುಮ ಹೋಗು ಬಲಿದ ಹೈಫಿಗೊಂ ಸಿಯಾತಿ ಹಿದಿ ಲೆಂಗೆ ಹಿ ಬಲುಬೈ ನೀದಿ
1: ಅಬತಿ ಹರಿಯಗು ಹುರಿಯು
3: ಲಾಫರ ಗುಫು ನ ಸಾಲುಂಗುವ ಲರಿಯಗು ಬೈ ಸಿಯಾತಿ ಹಿದಿ ಲೆಂಗೆ ಹಿ ಬಲುಬೈ ನೀದಿ
1: ಅಬತಿ ಲನಿಯಗು ಹೆಸುಸು ಹೋಂ
0: ಉನಬುನ ಹುಗುಯ ಅಹಿ ಆವು ಯಾಗತನ ಇಂಯು ಆವು ಲಾನಿ ಉಬೌಲೆ ಹುಗುಯ ಅಹಿ ಆವು ಮಾಮ ಲಾನಿ ಉಬೌಲೆ ಆವು ಲಿಗಿಯ ನನಿಯಗು ಬೈ ಹೋಂ ಲಾಗು ಹೋವೆ ಗುಬ ಲಾಲಿದ ಹಿಫಿಗೊಂ ಲದಗ ಅಹಿ ಮಫಿಯ ಹುಬೈ ಲಾಗು ಆವು ಲಾ ಆವು ಹೋವೆ ಗುಬ ಲಿದ ಹಿಫಿಗೊಂ
1: ಅಬತಿ ಹರಿಯಗು ಲೋ
3: ಕಾತಾ ಬುತಿ
1: ಅಬ ಲನಿಯಗು ಹೋಂ
0: ಲೆ ನನಿಯಗು ಬೈ ಹೋಂ ಲುಮ ಗೆ ಬಿನಾರ ಗಿಬೆತಿ ಕಾತೆ ಲೂತಿ ನನಿಯಗು ನಿ ಹೋಂ ಲುಮ ಲು ನಗು ಸರಗುದು ಹೀದ ಲೆವುನ ಹಬಾಲಿನ ಅರಿಯಗ ಲುಮುತಿ ಇನ್ನಾರುನಿ ಅನಿ ಕಾತೆ ರಿಗು ಬಿಲೆ ನಗಾಂಬು ಬಿ ಲುಮ ಗೆ ಲೆವುನ ಹಬಾಲಿನ ನನಿಯಗ ಹೋಂ ಲಿಲನ ಉಬೌ
1: ಗಮಲುಮು ಓದ್ ಗುಫುರ ಧಮಾನೆ ಲೋಗುಲ ಉಗು ಚಿಲಿಲ ದಿಮುನೆ ಹೋಂ ಲಿಗಿಯ ಲರಿಯ ಗುಬೈ ಹೋಂ
0: ದಮೆಲೆ ಹಿಂಯೂರು ನಿನ್ನ ಅವಳ ಲಿರೋ ಉಗುರಿ ಲಿಗಿಯ ಮೆ ಹಸುಬು ದೇವರು ನಿಲ್ವಾಗು ಅವಳ ಅವು ಅನಿ ಮದುಗು ನಾ ನಿ ಕತ್ತಲಿದ ನೀರಿ ವೇದಿಗೆಲೆ ಲರುಫ್ ತುಬೈ ನೂಗು ಚಿನ್ನು ಲದುಗ ನುಮಯಿಲೆ ಅವನ ಹಬಾಲಿನ ಮೀಗ್ರು ಲಾಗಿದ್ನ ನೂಗು ಚಿನ್ನಾ ಬುಗುವ ಲದುಗ ಅದುಗ ನಾ ನಿಲೆ ಅವು ಬಿ ಲಗುಂದ ರಸುವಾದ
1: ದಲೆ ಲರಿಯ ಗುಬ್ಬಾ ನಿ ಹೆಸು ಸುಕಾತೆ ಬಿರಿಲೆ ಅಬ ಹಫಿಯನು ಸರಗುಲ ಅಬ ಲರಿಯಗು ಹೆಸುಸು ಹೋಂ ಹುರಿಯು ಹಾಫಿಯ ಬೈಲ್ವಾಗು
0: ಆಹು ಅಗುಂಫ್ಲಿರ ಲೌ ನೆರೇರು ಇಯಾ ಬಿ ಬಲ್ಲು ನಾನಿ ಹುಮಾ ದಿಸಿ ಪುಲುಗುಲೆ ತಿಮಾ ತಿಮಾತಿ ಅಬ ಮೆ ಹಸುಬ್ ದಿರುನಿ ಇನಾರುನಿ ಅಬ ಮೆ ಲೆಸೆಫ್ರುನು ಇನಾರುನಿ
1: ಅಬ ಹನಿಯ ಗುಲ್ಲು
4: ಲದಿಗ ವಗು ಆ ಬುರಾಮು ವಗಿಯ ಅನಿ ಮೆರೆ ದಿಗಿದಿವ ಇದ್ದಾಮುನೆ ಮೆ ನೀ ಕಾವು ಇದ ಲಿಯ ತಿ ಬರಿಯ ಗು ಬೈಲೋಗು ವೆಸೆಫ್ರು ಬಲ
1: ಅಬ ಲರಿಯ ಗು ಹೆಸುಸು ಹೋ
0: ನಿನಾರು ಹಾವು ಲಾಗು ಸುಲ್ಲಾ ಹಾ ದಿಗು ಬಣ್ಯ ಫಿಗೋ ಲಿದಾಮು ಫಿಗೋ ಹಗಿಯ ಅಬ ಇದಾಮುನಿ ಮಮ ಹಾತ ಆಗಿಯ ತಿತ್ತಿಲ ನಮೂನು ಆಯ್ ತಿ ಅಬ ಇಸಾನಿ ಆತ ಆಗಿಯ ತಿತ್ತಿಲ ನಮೂನ ಸುವಾದ ಆಹು ಲುಬೈ ತಿ ನೆಸೆಫುರ ಅವಳೆ ಬುಂಗಿಯು ಇರಾಹ ಎಸೆಫುರು ಬಲೆ ತಿ ಮಾ ತಿ ಮಾತಿ ಸುಬುದಿ ನಾಲೆ ಲಾಗು ಲದ್ದುಗ ವಗು ಹುಮಾ ಅಬ್ರಾಮ್ ಲೌಸುನ್ ಲೀರ ಉಸೆ ತು ಹಾಫರು ನಿನ ಲದ್ದುಗ ಮಹ ಹುಮಾ ಲೂಲೆ ನುಬೈ ಬೈ ಹು ಆವು ನದು ಮರಿ ಲಾಗು ಲೆ ಲರುಫ್ ತು ಬೈ ನುಗು ಚಿ ನೋ ಉಗುಯ ಅದು ಎಲೆ ಹಫುರಿನ ತಿರುಬೈ ಲುಮಗೆ ಹೂಗು ಚಿ
1: ಅವ ಹರಿಯ ಗೋಲು
2: ಅಬುರ್ ಆಮು ವಾಗು ಚಿ ಬೈ
1: ಅಬ ಲನಿಯಗು ಹೆಸುಸು ಹೋಂ
0: ಲು ಹಮುಗ ಇನಾರ ನಿಲ್ಲ ಲಾಗು ಲಿರಹ ಹುಮಾ ಅಬ್ರಾಮು ಅದುಗಿ ಹಮುಗ ಲೆ ಲದ್ದುಗು ಬೈ ಲೌ ಸು ಅರಿಯಗ ನಾ ಲಿಲ್ಲ ಇನಾರ ನಿಲ್ಲ ಲರುಫ್ ತು ಬೈ ಬೂಂ ಕ್ಯು ನೋ ಹೋಂ ಬುಸೆ ತು ಹಾಫರು ನಿನ ಮದುಗ ತಿ ಮೆಹ ಅಬ್ರಾಮ್ ನಿ ಕತಲಿ ಬೆಲಿರ ಲೆ ಮೆ ಮೆ ಲದ್ದುಗು ಬೈ ಹೂಗು ಚಿ ಲಿಗೆ ಹದುಗು ಬೈ
1: ಅಬ ತಿ ಹರಿಯಗು ಲು
5: ಮಾಮತಿಯ ವಗಿಯ ಬಾಸ್ತದಿ ಅಬ ರಿಗು ಯ ವಾಗು ಚಿ ಬೂಂಗಿಯು
1: ಅಬ ಲರಿಯಗು ಹೆಸುಸು ಹೋಂ
0: ಅಹಿ ಹಮುಗ ಬೂಂಗಿಯು ಲು ಬೈ ಹೂಗು ಚಿ ಬೈ ತೀನ್ ಸಿತ್ನಿನ ಹಮುಗ ಹೋಂ ಲದಗ ಲುಮಗೆ ಬೂಂಗಿಯು ನಿಯಾಬಿ ಅನಿ ಅನಹ ಯಾ ಮಾಮ ಲೌ ನಾನಿ ನೂಂಗು ನಿಯಾಬಿ ಬೂಂಗಿ ಔನ ಹಬಾಲಿನ ಕಾವಗು ಲಾಸ್ ಯರುಬಿ ಗುಫೋನ ದ ಹುಮಾ ನಿಲೆ ನನಿಯ ಗುಬೈ ಲದಗ ಮಬೂ ಸರು ಹುಮಾ ಹಗಾಬು ನಿ ನೆರೆರು ಮಾಫಿಯ ಹೋಗು ಶಿಬೈ ಲಾನಿ ಗು ಹುಗುಯ ಅನಿ ಬುಸೆತು ಹದುಗ ನಿ ಲುಗುಂದ ಕಾಫರ್ ಹಾದಿ ಗುಬೈ ನಿ ಮಾಫಿಯ ಲುಮಗೆ ಫುರುಮೆತಿದ ಮಾರಿಗು ದಂತಿ ಲುವೈಗೆ ಇನ್ನಾರುನಿ ಮನಿಯ ಗುತಿಗಿಯ ಇನ್ನಾರುನಿ ಲಿದಾಲೆ ಲರಿಯ ಗು ಇಯೇನಿ ಲದುಮ್ರಿಯ ಕೈ ಲಿಗಾಬ್ರಿ ಲದ್ದುಗ ಜೇತಿ ಅನಿ ಲಿಗೆ ಲೂ ಶಿಬೆ ಇಯೇನಿ ಆಯ್ತಿ ಆವು ಕೈ ಇನಾರು ನಿ ಲುಬೈ ನರಿಯ ಗುಬೈ ಮಾಫಿಯ ತುನು ಕಹಿದಾಗಿಯ ಗಯರ ಬೈ ಲರುಫುದ್ದು ನಿ ಲೌ ಗಫಿಗೌನ ಆಯ್ತಿ ಇನಾರು ನಿ ಲುಬೈ ನರಿಯ ಗುಬೈ ಕಾತಿ ವಾಗು ಮಫಿಯ ಹುಬೈ ನೋ ಲೆಲಾನಿ ಬೈ ಬುಂಗಿಯು ಅಗಾಂಬ ಲುಮುತಿ ಲೆರೆರು ಬುಂಗಿಯು ಆಯ್ತಿ ಹುಗುಯ ಕೈ ಮಾಮ ಹುಬೈ ಲಾನಿ ಬುಂಗಿಯು ಲಿಗೆ ಮಹ ಹುಬೈ ಹಗಾಂಬುನಿ
1: ಅಬತಿ ಹರಿಯ ಗುಲ್ಲು
2: ವನಾರಿ ಲೌ ವರಿಯ ಗುಲೌ ಸಮಾರಿಯ ನಬ ಲೌಗಿ ಯನಿ ಹಿಲಾ ಬಸಿ ಫಿರಿ ಉರಿ ಬತಿ ಬಿದ
1: ಅಬ ಲರಿಯ ಗು ಹೆಸುಸು ಹೋಂ
0: huwa ti sifiri uriba tinida. Lena dugu bay, nichugye inebese ilu nuguchi, hugu ya ishiga minebe nino. Malo hatine inebese inungwa, lausonihi ila aba aluga lumuti ninebese, aniligele agusere gudu bay. Ninaro hao, lagulela adugu tikaso laulenu bay bay, mawi bay la.
1: Aba tiharia guhuri ulu?
2: Anati gweto, choru wa mali lagu anihi ila sifiri uriba tibida. Ilati Abrahamu, ilago profetago, ani aniya gagidibu, laulela adugu tigasu laulebu baybe mowe baila. Wairigu tipfunage loi wawuchi Abrahamu, ilati Abrahamu, ilago profetago, kata nyadibugi.
1: Aba lariego Jesusu hon.
0: Ahana ichiga wairigu ni nuogwa, malabay. Ahinti nuguchi le meme uwawubay haringa luwagu ligia lahabungi tebay, ligia ichigu bay uwairigu ni nuogu. Uguya ibidia tihon. Anati au subudi tino, ani aha na hamuga aninga luagu ibidi la nu, jeti na hamuga ginye kei hubuye. Gamalumon, subudi tino le tima tima ti ani adiga numuti le lupoibe. Abrahamu, le meha hagucha, gunda ti meha laula subuduruni luagu larihi bay la nuweyuri, ani ariha lumuti aba lagundaron.
1: Aba tihania guhuri ulun Jesusu.
3: Ua gubayi ni dimisa irumubau, ani arinya gatibu luagu ariha bani Abrahamu.
1: Aba laria gu Jesusu hon.
0: Ninaren hau, lagu lubara gen la nyela Abrahamu, anahin hadinameha.
1: Aba habuda hadubu lu, achamuru guni luagu. Aba laramu dugu, aba lafuri du templu gugi.
6: San Juan, capítulo 9.
1: Lidale, lasu gunuba Jesusu lidage aba fulasu, aba larihi aba uguri marihi tilumage lagu raho. Aba, haniye gulani disipulu gulu.
3: Maestro, kasa wagu lagu rahomba yuguri le marihinga, ladiga saha figon lagubrigo, odi ladiga li figon guanarigo.
1: Aba lariego Jesusu hon.
0: Mama ladiga li figon, mama gen ladiga ha figon lagubrigo. Lasun serdube itara, lularihinu ale liyara bibungi adiga. Nuti wadiga ni luatiga marileon habali na lagu weyo gugili la. Gunya liligieme, siyame wadiga ni. Son anahala ligibogu ubou le, au le lampu bay ubou.
1: Lariga lariga gun Jesusu kate ile. Aba lasu enu muarugu. Aba ladiga munusu baribarabu lau larire. Aba lahuru duni luagu lagu le manihi bay. Aba lariga gunu.
0: Bay ba asibi bigibu lida duna le giri bay siloe. Mili la lira o na hout.
1: Aba lidi manihi tiligia. Aba lachibu ni ligibu nye. Dale lagiri budu bay. Arihan. Hati lubes na niko, hamagrigia hanya, arihan ya bani amuria ha, abahaniya go.
7: Masa ni ha lenya ha anyurubay amuria ha sensu?
1: Nyenya no ariya gutia.
8: Aha, ligia.
1: Hariya ga hibiri.
2: Mama ligia, lenege.
1: Aba lariya go bugiri ligia.
8: Aha, au.
1: Aba tihaniya go lo.
7: Idalia ti ariha dibulubay.
1: Aba lariya go hon.
9: Bugiri lagiri ba Jesusu. Ligia dugu bay musu bari bari mu, aba lahuru duni luagu nagu, aba lariya gunu, bay bali dan duna legiri bay siloe, aba me bachibu ni bigibu nyoi, aba tinidi, lasuru na chibu ni nigibu aba narihi,
1: aba ti hariya gunu,
7: hakegi ya vugiri ligia,
1: lariya gahong,
9: ibidi ya tinu agaila,
1: aba ti hanungu ni vugiri leme hamanihi bay, hakibu yon fariseu, kaiti lidala luwe yuri amera kuni ladege Jesusu. Bari bari bule au bay lari da guag di mani hiti ligia. Aba gie hal guduni fariseo gu guri ligia ida liya la. Kayara hali lubay lari hi. Aba laniya gu hon.
9: Aba lichu gu bari bari mu logu nagu. Aba na chibu ni nigibu guento ari hadin.
1: Aba tihaniya gu hada gie fariseo gu.
3: Le wu guri le adigu balikata ile. Sinyati lo nagle la bungi yu ladiga minebenti luwe yuri emera gu nilu.
1: Hariya gati hibiri.
10: Ida leti la dago niburi milagro le ahin kafigo lube.
1: Aba lube itinyila fani go hada. Aba ya hali guduni le meha mani hibe.
5: Agye buguya, kabarinya gubi luago buguri le kaisi buguya lube ilariha gudube.
1: Aba larinya gu.
9: Au, narinya hanye, logo aba la profet.
1: Mahati yebe fariseo gu hafiye lu luago mani hila meha buguri ligia, ani ariha li lagu eto. Darilu haguwa nuhong laguburi. Aba haniye gu hon.
11: Ani asa hire le wago bay hariye go lagu marihi gu bayin la luma gya lagiri ya hon. Ida liyati ya riha lubay gu eto.
1: Aba haniye gu lagubri gu.
2: Subudi wa muti, lago wara la le ani marihi la dale lago ra hobai ibide tuon idalien la ari hale lubai nikala ari ha gdubali alug da hamai wairi ali ganyala tilona bulwege gun
1: anuf de tiaria gdubani lira ho lagu brigu gari ligi ladiga ari ganyala farise lago sunla ha pir be lago hesusula kristu bai habugu bala tidange haligili singuri ligi hariya gobai lagu brigu
2: alug da hamai wairi ali
1: aba eti haguar hori ulu ugari le meha mani hi bai aba haniya gulu
11: ariga bai inari ni won ligi buge bungyo subudi ti won lu ago kafigo la ugari lire
1: aba ti lania go hon
9: ibini eti nu ahi kafigo lu bai lu mu mafigo la le na subudi ru bai logo mari ni na meha ani gwento ari hadi
1: aba ye haniya gulu
10: kasa la dig bai bau idala sa la dig lu lari ha gadni bu
1: aba lania go hon
9: ariya ga na ali hu Membere segundo nau. Kati obo habuse nariya guniya hu. Odi busiye tuke hafalaruni.
1: Aba ti hanna buni. Aba hariya gulu.
5: Bugu ya falabu mutilarufu da hawugiri ligia. Ahi wagiya larufu da ha Moisesi wa falarubai. Subudi ti won lu aguadimure hala meha bungi ulu Moisesi. Ahi ile ibidi ye gubai ti won halie genti la.
1: Aba ti lariya guwugiri ligia hon.
9: Niha kata ile buidi tumabai. Ibidi ye tila anu halie genti la. Ani ari agdaladin subudi timo logo magambolania bungiyo kafikoti harugiya nu ahudra gubanya lu hamaha adigbali ligunda lagamba magabunya hagili logo niaba ari agdoti aba grigele agura hoti marihi lu hamuga mama la lumage bungi uliabi wugrile sieti hamuga ladig ni kat
1: aba ti hani golu
3: buguya sanle agura hobai bunyi lau figo busenti bubarufu da hawon
1: Aba habugu nitida agi haligilisi. Aba lagambu Jesusu, logu buga hamani marihi itile meha larei da guagdube. Tatile, ladura guba iluma, aba lariya gulu.
2: Afinya tibulago lira ubuguri.
1: Aba lariya gubuguri ligelu.
9: Ariya gaba inu kata ila, afinya naamu galuago.
1: Aba lariya gu Jesusu lu.
2: Ariya bali, aule uma bai badimureha.
1: Aba lahu duragun ligibuge Jesusu, aba lariya gu.
9: Afinya tina nabure.
1: Aba lariya gu Jesusu.
2: Ni abi binyahu ubo wagun. Luna dugun iricho. Luharihi ha marihi banya. Lumalumarihi gudanani ya ha ariha banya.
1: Dale lagabu bali. Hada ge farisegu ha. Nyembe ye kate ile. Aba haniye gulu.
11: Bariye gu nyetie luagu marihi wama.
1: Lariya gu Jesusu hon.
2: Luhamuga marihi huma. Mafigo tu hamuga. Gamalumo kei hariye gu luagu ariha huma. Kafigo hatun.
6: San Juan, capítulo 11.
1: Nyeye apa uguri sanditi giri di Lázaro. Lila na fulasu le giri bei Betania. Le tagaira Maria tuma Marta to tibuga. Maria tuguya to litu Lázaro le sandibe. Tuguya to eser buibin en loago un lugu di Jesús. Aba tamabi dagudani lautidibu. Aba di honaha Bia itu nuha ani galu Jesusu.
12: Jesusu, sandi enti abu mada.
1: Da lagambu bali Jesusu katele abalaniego.
2: Mama bai oweni lebe hasandi le. Nuti bai lari hino alweri gubungio lumagi alu lari hino alweri gulira ubungio le dagi.
1: Lausu weri la hisiye Marta Maria luma Lázaro lu Jesusu. Dale lariya wagu bai lu luagu sandi ela Lázaro. Rey de Gili bien ave yo linda flaso leña y lube. Lari ye, aba lariya go hon lani discípulo go.
2: Que mo Yahude.
1: Aba ti hariya go lo.
7: Maestro, malik li luma ge halu go huri ha chamor go dubu wagu nyen. Usenya dibu bidi nyen.
1: Aba lariya go Jesus hon.
2: Ma tu sinye aura lida aba veyo. Ahen lupe te ebu ka aba gurigi o weyu ago. Ma chugera go be. La diga lari hubi la laru gonga le yabe ubogo. Ahin ebu ga ariyabu la sugar guba la duga luburi ga.
1: Lari ye aba lariya gu Jesus hon.
2: Arumu ga wamada Lázaro. Nebu ga agagu dahi.
1: Aba ti hariya gu disipulu gu lu.
3: Maestro, ahin arumu ga lubai larei da guari galinya.
1: Mini la ti Jesus laulira lagu hila la Lázaro. Harita gu ti disipulu gu luagu la furume guari arumu gu niladimure. Aba ti lariya gu Jesus hon furago.
2: Hila Lázaro. Anigunda atna lau uwa na nyei. Latika buiti mati itara hon.
0: afinya humamoga kaimon warihei
1: abati lariña go tomasi leo bai hariña gamado hon hibiri disipulu go
9: kaimon ginye hila wamamoga uara luma
1: tale la chilir bai jesusu gadre lewe iluma ge labunu lasar lidise betania loi jerusalén kei bia kilometru dimi sarago haya tihada ge huri yunyudu tia jerusalén ge bisi don Marta tuma María lun hamali haniño luago lome jamule da tagabu bai Marta luago anite la Jesús o chuli reina aba tafri dun lubano ahu María aba tere de un munat aba tania gu Marta lun Jesús
13: lu hamuga ya ya te pute mau ya te hamuga namule ani subo de teno lo glicho bai la bungi su le pomuri a luma bu
1: la niega Jesús tu
0: lagu yugo papa mole
1: ta niega Marta lo
13: aha subo de teno lagu yo bala li dame has arvilai li dame la como hombre
1: abati la niega con Jesús tu
0: au au yugo nibe au ibagari le afinya tinuago ibini lome la bagari da yabu Ani son levinho aquilo bem, ani afinha liguia no ago. Mau em bem, lon son dan. Afinha bom muti san lira.
1: Tarinha galo.
13: Ah, na bureme. Afinha na logo buguia lá Cristo bem, lê lira o bungio. Lê a meia lu bem, lê a bi o boa agum.
1: Lariga, tarinha goni Marta lê. Abati de ogo Maria. Abatarinha agotuma.
14: Ani em maestro ya, lu nega bidi lu.
1: Que tagama ni Maria Cataile, abatasaru, abati de fresa erige Jesús. Me belo giliti Jesús uburugo, lida gili flas leñe in lubei, tadari rei Marta. Nyenya nugrigi amunada amali ho Maria. Dale harihi bei tasaru, abatafuri dun fresa guen, abahou de tariki.
7: Harita guyebe, lagu teibu gala ayahoha, lagu umuahu.
1: Dati le tachini rebe Maria le ñeji lube Jesuso Aba tahu duragun ligibuki Aba taniya bu
13: Na mureme No hamuga yaña tibu Moje ti hamuga namule
1: Dale la rige be Jesuso Tayahu Maria hama grilla Hanyibu be tuma Aba liru da gutida la niña Aba la niña gujón
0: Alia san habu ney
1: Aba haniya gullu
12: Higabu Bali hei.
1: Aba la yahu Jesus. Aba tihania gu grigia.
7: Arika kuma, nuwe iri meha lisi en lu.
1: Nye nye nuhada ge ariya gu tia.
3: Ani hale ariha gudu bali wugiri le marihin bai. Sinyati hamuga funasan la digun lu mowe la lasaru.
1: Aba etiru da gulanigi Jesus. Aba la yarafadu lu umuha. Umuha ligia. Aba huyu luago dubu. Nyenye aba dubu lidame. Aba larinya gu Jesusu.
0: Gidahu maidubu.
1: Aba tarinya gu Marta lu.
14: Moste hingi alila. Laduga gadri wei guwele luma gelongi.
1: Aba larinya gu Jesusu tu.
0: Masa aniya gatina bon. Luago ahabula afia nuago. Barihibi la luwele kumbungiyo.
1: Aba tihagidaru ni dubu. Aba larinya Jesusu cielo. Aba larinya gu.
0: Nugu chen. Tem que no muto por lago bagambo, nina. Subude no muto lago agamba bani na som adã. Na linha guin lira, hawago grigue hajabanha. Lunhafinha no lago buguia lá ou na rabalina.
1: Lari, la linha gunicata ilé. Aba laguarago.
0: Lázaro! Furiba nhenguinha.
1: Aba lá furidun hilali. Lau luha buluma lugudi grago tau gamis. Grago ligibu tau abanga famel. Aba la linha gu Jesus hon.
0: Farara humei. Igre humei lun lidi.
1: Lau la susere dun lira, saragu hadang igrigi ha, nyudu bai ariha un Maria, ariha hamai le la digu bai Jesusu, aba hafinya nu lagu. Nyenya nu hadang e, aba haudin hamo fariseu, aba habagda gu ni le la digu bai Jesusu hon. Aba tihebi fariseu gu, hama habuti gu fadiri gu, aba honda nu hama hinyu agai aguma dihatinya, aba haniya gu.
2: Kabasa wadiga? La dago yete wugri le sarago milagro ahi te wigra itera afiero bate sun grige lo agua aba meti habi gumadi mate romana aba me hagumu chagwa de no tempo lo sun warasa
1: Yenye aba hada agen, giri te gaifasi. Ligie habu te befadri gulida irumu ligie. Aba lariye go hon.
2: Ibide ti nikata hon. Marihi humo ilago buidu tumala won, lulonwe aba rege wugiri hawagu hibiri, mama lula gani cha wagu sun warasa.
1: Mama lau lani gaifasi lungwa lariye gailira. Laduga kai ligie ala fadri le, inyutima belida irumu ligia. Aba lariye go kuduni bongi ulo. Lagu lowe balla Jesusu hawagu huriyo. Ani mamarik hawagu huriyo. Lugiye londoro niye sun lirang yibungi yuha disa gobayin hawari wago. Lumagye tiwe iligia aba hagume seru hagume dihatiya aranse lung hafaru ni Jesusu hilago bay. Ligia aba lubay maibugu ha lila Jesusu furan aguhada huriyo. Aba lafridun hudeyage aba lidi lido aba flasu giri di efurayin. Yarafalun flasu magayre wate. Aba lelete nunyei hamalani disipulu. Yarafaliti hafedu huri ulegiri bayilwe yuri esefuru ni. Saraguhaya grigi anyedu Jerusalem. Luhatugu ni igaburi le lani na harumadu lubarage fedu ligi. Halu wahanyei ti Jesus. Datile tempulu rugu ya nula. Aba hali kudaha hamagwa.
15: Kaharinya gubay. Liyabi balida fedu odimiyabi bay.
1: Ruhe ti fariseo gu hamahabu ti kufadiri gudimurei. Lule la subudiruti halia ila Jesusu lula lariyaguni bariha mamu gai adagra.
6: San Juan, capítulo 12.
1: Sisiwe ilubara gen luwe yuri esefuru ni. Abalidi Jesusu betani. Lenye ilubai lagana wa Lazaro le Lazara gudubai hadage hilaji. Aba hadagun aba adineru ninye iluagu ulufuleisa. Marta tugehe ragubo. Lazaro abahada ki hanyumba ya logdabu la luma Jesusu. Abati tanigu Maria ababudei ibinye ile seruti. Abatahuru dogune lugudi Jesusu lao. Abataraga hani lautidibule. Abalehemo gadu ibinye iligia nye imunadu. Abalaria guhudasu iskariote leliro isimo. Abahada ki lani Jesusu disipulu. Lememe luba ila luguruni.
9: Kasan wago malugurun luba ibinye ile logo hiru san fiadre lun lihidre wago ngudemetinya.
15: Larien gubay juda si itara. Mama lago berese la hau gudemetinya. Larien gubay itara. La diga hiberu lan. Ani keiti ligia la gama barun lage isensu. Aba ha liberu halidan ele ichi gubay tido. Aba ti larien gu Jesus ulu.
0: Igrebon. Taranse no yadina lubala chilo no weyo nabu nuniwa. Son ada nyemba ya lagu demeti hagano go. Ahinti au, mama badina huma son ada.
1: Aba, hasubu diru ni saragu hada ge huri ulago. Anihi la Jesusu betani. Aba hodi nye. Mama rigilu harihini. Luye harihini Lazaro le Lazaro gidube Jesusu hada ge hilani. Aba geti, huwa redu habu tiku fadirigo. Lida aba lunginye. Hafar ni Lazaro. Lada gibeti ya la huri yu adise duti hawei lu hafinya no luagu Jesus. Lida geti Lazaro. Saragu haya grigi ajidu di Jerusalem lupa fedu le luwe yuri esefuru ni. Laruga, aba hasubu diru ni luagu la chile urbala Jesusu nyehi uburugu. Aba ti hatu ha tubana faluma aba hafri du lubaru Jesusu aguwa rahengi.
16: Wiri guni lupu kio. Ini wat lenyi mi beli daliri lupure. Ini wat ini wat ini wat.
1: Aba ladari nu Jesusu aba burigu. Aba lawari nu. Kei lani ego tida lene nu bungi.
17: Manufte daba uburu sion. Ani te buru ite wani lagu aba lirere burigu.
1: Uwe te bugu fara dhamani lani disipulu kate lewe iligi. Lari gien. Dale belole Jesusu lido laruwe hayag ta cielo. Abaharita go lago buru ala sun kate ile lago. Ani itara ni ala la suserete. Giri yeti buga hanye baya dale lagua rube Jesusu lun Lazaro lida ge lumoa lun lago yugwa gudune. Abag dogo hamuti le harihube. Ligye lebo bay hafri do giri ye eresi birei Jesusu. Laduga hagabu lago milagro le laduga bay. Aba ti hania gu fariseo gu amo.
5: Ariye humali luagu siyala la dugu ni wanikata. Hafala ruin sun grigi.
1: Nyeye nu grigi gu hada grigi ha. Nyedu be Jerusalem. Lu ahuduragun lu bungi lida fedu ligi. Abahaya bi griego hagia lumo Felipe le Bethsaida na nye Galilea. Abahariye gulu.
2: Buseti wa warihi ni Jesusu.
1: Abalidi Felipe, abalaniye gulu Andresi, abahudi biyago bi hagia, abahida gwe ilu Jesus. Abati laniye gu Jesusu hon.
0: Silua aura lu liche guna uairi guni no aule lirau gugure. Ninaru hau, lago ahi la mabruha aba lago turigo muar gulu lomwe, aba meme bi ago, ahi owe la luba hoa basarago lidangin. Le hinsin ha buti lun li bagare le feri dirubai. Ahin le me bere seti lau li bagare li dan ubo le. La rei dubai luba I bagare le magumu chaditi. Le busen ti le serevi dunina lonti la fala runina. Ani le nyei numuti nyei begin le eserevi dubalina. Le eserevi dutina la duguba nugu chelu inebe wala. Ani abala narime idihari nuagu kwento. Kaba sa nariyega. Nariyego bafunasa nugu chin. Salba bana lida ge idihari leguento. Wa, lun lira ni abi. Nuguchi, ruwala oirigu ni lumbiri ni dagi.
1: Abati lagambu ni walaniye kwaba umala li sielu ki.
17: Ruwali oirigu ni luniri ni dagi, anidichu guwa yebo.
1: Abati haniyegu grige haanye baya agamba ha, logu wa yuhurula. Hibiri aniye ga.
15: Aba angeli, adimire habailu.
1: Abati laniyego Jesusu hon.
0: Mama te lwago nufule sen lagambu umala lile. Lwago fufule sen. Ani ha dan ligi ya lon lagusero wagudun ubou. Ani wen toba le ferdri mafia. Le goma di habelita ubou le lubafu. Dame ti le ninyuruni wa muwari guginye. Na nugu banya sungu bayi numa guwon.
1: Laulira laniyego yen ida luba labu galonwe. Aba haniyego grigi ya lon.
11: Agamba diwa lali hon tida walibru to lani na laluru do Moises luago labaga li duba laya Kristi lu sondan. Ida liyati barinya gubay luago li inru wa balan li re wugiri. Kata igi li re wugiri ligi?
1: Abat lariya gu Jesusu hon.
0: Aniha meme gu walarugon ga hagana gwa lausun luago riga li la murun sondan. Eibu ga huma lupaiti son aniha gu walarugon ga hagana gwa. Marigudun lamu gong luburiga. Ladiga le eibu gu tilidna luburiga. Ibidinya ti lon halinyo nye la. Afinye huma lubeite luagun larugonga son aniha wala huma lo lirahin huma larugonga.
1: Lariga lariya guni Jesus usumburi kate ile abalidi. Aba laramu dagun hawe. Lao sun. Adiga la Jesus usaragu milagro hagibu gie mafinye ti luagun. Lao lira hagunflire le lariya gubay profeta Isaías.
17: Napure me. Kasa afinye rui lwago ugano le bichi uwe. Ka un ladufude wakule mekungi ulubafu.
1: Lige mafinye nun habayi ladiga aburi hatikinye Isaías si itara.
17: Darunu mutibungi uharigi. Deregi darun hanigi. Lumarihi hama la uhaku. Uo megufara nda hama. Miabi hagia menu. Lunarei da guadu tini.
1: Lariye gubali Isaías ile luago Jesusu ladiga arihe la lila luweirigo. Lausun lira saraguanye hadage huri wa finrite luago Jesusu ibini hadage abutigo. Ani marie guhamuti bogudi. Le hanufu de hawai fariseo. Luei habugu ni atidage haligilisi. Ladiga gunda atimati ya lau uweirigo ni le hichigubai grigia sigi lau le nichigubai bungi. Aba laniye gu Jesusu lau mala liheriti.
0: Le afinye ti nuagu, mama riginye nuagu la finyere. Afinye ti ginye luagu nugu che le au na habalini. Le ginye arihe tini, larihi ginye le au na habalini. Au lampu bay, ni abi bay ubo wagun, nun sun la hafinye ti nuagu, lumerede hama lida luburiga. Le agambu ti nereron, ani madiga ti gasu lau, mama au asia di rubalini. La diga mama ni abi ya luna siya di runiya gurigia ubo wagu, ni abi ya asalbaranya. Le me bene siya ti nao, Madagan liga gasu lau nerero, ani hein lun ti lasia diruni. Timuri burile arinya ganali bay, ligia basia dire lida me lagumu hon weyu. La diga matumere hatina lago le nani nungu. Nungu chi leuna habalina, ligia arinya gubalin le lubay narinya guni nu, luma le lubay narufu dahane. Ani subudi numuti, lago barun la luguma di ibagari magumu chatiti. Le lubay ti narinya gubay, ke larinya guni nungu chi nu narinya gay.
6: San Juan, capítulo 13.
1: abar gali wei luba luwei ri esefruni subudi lali Jesus luago chilihana aura lu ligir ni ubo le lu lidi lumu luguchi suwa dame ha hisi hamalani gu haubo gubaya lu ani itara liye hisi lu dagala gumu hon dala libuga mafia samino lido un judas iskariote lu letere geruni Jesus hon lagani la usu subudi lani Jesus luago luma gela bungi uliabi ani lumu balagi bungi ulagiri buda subudi lumuti meha kien luago rula lila uguchili sunkat iluha burugon dalu bait hadine ru yela aba la sa ru lege dabula aba la raga chulu lidu aba la gure aba tuaya lirana aba lichi gunduna lidu aba dabaras aba la gome seru achibe hagudi disipulu aba la raga hanita tuaya to lirana guabu daible la chiba lilu bai lugu disimo feduru aba la riego feduru lo
15: napureme pachiba lisano gudi
1: aba la riego Jesus lo
18: Wento, uweti kufana da bani lena dugo bay, kufana da bubay lari gina.
1: Aba lariyengo fedu rulo,
15: machibu bubay nugudi.
1: Lariyenga Jesus rulo,
18: ahi machibu na bugudi, siya bika fara banuma.
1: Aba lariyengo Simon fedu rulo,
15: mamar gulan nugudi bachiba, chiba begiye nuha buluma ni chig.
1: Lariyenga Jesus rulo,
18: le aga wali bay, nugudi rugunyenga busenra la chibuniwa. Ladega haruma ti libiri lugubu. Hugu ya haruma tu, loe dingin aba hidangin.
1: Le lariya gubay, logu mama la suhagi ya haruma tiya, ladega subudi lani kabala ya derigere. Lasuru la shibuni Jesus hagudi, abaya la dono nulida, abaya la nyono logu dablu, aba laniya gu hon.
18: Ufona ta humuti sansun le nadega bay hon. Hugu ya, agwa hatu no maestro, luma nabureme, ani rishatun ladega itara linya. Ahi tishubanu bali hugudi la usunha maestro na ani habureme lunti ginye hachibuni hugudi humaguwa. Ruha dina aba haimpulu huon lunha dugu ni libe meme lena dugu bay. Ni naran hau, lagu minyo wala ni aba musu loe li yubudiri, ni aba le auna hoti loe le auna habali. Ahi ngufuranda humaburi kati le ani aduga humeime gunda abadun. Mama tiana dume henye huwagu sun hugwe. Subudin muti akata ya lana nuwa dirubanya lo nani gume le tema temate. Ani luti lagunfliru le tida beleren ubungiyo. Garaba wale egyo bay numa nuago. Nanayo gingin le hon lubarege la suseradu. Ludame la suseradu afinye humamogo lago aula Kristu bay. Ninaren hau. Lago le lan eresibiruti le nonaha. Resibi lumuti na ginye. Ani le resibiruti na. Resibi lumuti ginye le auna habalina.
1: Lasuru laniyegu ni Jesus sun kata ile aba la sandiru saragu iru ni tida laniki aba laniyegu furago
18: ni naru hau la ule derege rubadna la aba hita agine
1: aba tihagume seru disipulu gu ariyegu hawa ugu ibide gu hon kalna hada agen wagu beladimu reha Jesus au huwa leburi habanu gara dato aba hata ge disipulu le wairi bayisi elu Jesus loba genyadi nalida adineru ni aba la dugu Simon Pedro sein no no nalgu duni Jesus kala wada nge wagu bela dimure aba tina yara faduti malu Jesus aba nanie golo
15: na pureme kati salu bela dere geronip
1: aba la niego Jesus no
18: na dudra gda amuru sun fein le ontini chigon de ge bela dere gerana
1: aba ti la dudra gdu muru sun fein aba lichigun no hoda siskariot le liru Simon. Iter kai largu dunu Judas fein tuguya. Iter niya gen lebelo no mafia ti don lanik. Aba ti lariya go Jesus lo.
18: Le lu bai badu gani. Adu ga bai furesa.
1: Gamalo mo wat gu fura dalani ni aba hada gi ha. Egi me logo dabula kala wagu lariya ge Jesus lira lo. Kai Judas lu bai tau bai lagi sensu. Segun hagi lariya go la Jesus lo. Laganye hani le abu seru bayi luba fed. O nula lichi gu sensu hon gu demeti. Lari gen legi nu huda si fein aba lafridu gu nye li ora ligi. Lari gen lafridu huda si aba lariye gu Jesusu.
18: Lari huwa nu weiri gu awle li rogu guri gu eto. Ari huwa me luweiri gu ugu chile nuago. Ahiti aruhuda nubali luweiri gu bungi yo. La rufu tu beigin ya bungi yo nuwairi gong awle lirau wuguri. Ani la dugu bai madisa. nirahanya mereda badina huma saraguda halwa habadina leme mandaniya gubai hon huriyo naniya gali hon gueto sinyabai hidi le nyihi balubai nidi nisi gali iseri gomadi le hon lo hisya go huma huma go itra ka hisya no lo tigen hisya go huma huma go aha hisya go huma go asubu dirubai songurigi alwago nani huma disipulu go
1: Abalariya go Simon Pedro lo Jesus.
15: Hali un badi busana bureme.
1: Abalariya go Jesus lo.
18: Senyati bafala runina lenye hin badina lo bai gwento. Gamalumo bafala ru badina larigi.
1: Lariya go Pedro lo.
15: Na bureme. Kawagu sinyal lo bai na fala ni bugwento. Aranse tina lo nichi guni ni bagari buago.
1: Lariya go Jesus lo.
18: Benar saluago aranse ba lo bichi guni bi bagari noago. Ninaro bau, lagu bayi degu balan na urwa weyasu lubara gala yugur hagayu.
6: San Juan, capítulo 14.
18: Madihere de huma, afin huma lagu bungiu, afin hubie menuago. Anihin sarago ubaro tida luba nuguchi, nebuga lubay tiaranse ha aban ubaro huba. Luhamuga mitarati, aniyaga nali hamuga hon, larigieme nidi aranse neime ubaro ligia, Aba menagiri buduya luna nugu no numagu. Lunyein badun lagi le meme nyinu muti. Ani subudi humuti umalidon fulasu le nyein badina lubai.
1: Lariya ga Tomasi lu.
12: Labureme. Ibidia tivon hali umbadi bula. Ida lubati wa subudiruni uma.
1: Lariya ga Jesus lu.
18: Au umabai. Au inaruni. Au ibagari. Ani uwati ashiluriti lumumbungi uguchili. Ahi mama lubai nuaigi. Ahi subudi hubalina. Asubudi rubegi ya nuguchi, ani subudi humali lumagi ya kwento, ladiga ariha humali.
1: Lariya gati Felipe lu.
2: Nabureme, arufu dabai uguchi liwon, buiduri gali mewon.
1: Lariya ga Jesus lu.
18: Felipe, luha dina huo maibidi ya gidi na bon. Le arihitina, larihi ya ginya bungi uguchi li. Kati wagu bariya ga nolu narufu dini bungi uguchi li hon. Mafinya tibunsa lagwa nahi la lida bungi uguchi li. Anihin lagi ya bungi uguchili nida. Lebri kate li nariyangu bai hon. Mama lan lao nani nungwa nariyangai. Bungi uguchili le aga nao bai nida. Ligia digu bali luadigi mariwa nariga. Afinya humano luago anahin la lida bungi uguchili. Anihin lagi ya bungi uguchili nida. Ibini luago rigu kate lebri na digu bai. Inari hao. Luago lela afinya tinuago. La digu bai la kate lebri na digu bai. Ani la digu baburi kate wena otumati. Ladega au nebu ga lenyihi lubai nuguchi. Sunle hamuri halida nir na digu bai. Arvuda namu ga luweiri gu nuguchi. Na digu ba furume kwarga kate le hamuri halida nir. Ahin hinsia nubai hun, gunfli huma laule nubai bai. Aba mena yumbro gu lun nuguchi, lun launa ha amu ama lihati hun. Lun huma bai lan sifiri lani na inari ni lun sunwa dan. Alani gu baule, sinyati heresi biruni sifiri sandu ligie. Ladega sinyala harihini ni hasubudiruni. Ahi huguya, subudi humali. Ladega nihin huma ani lereda rubahida. Migru nubadu habugu. Nagiribu da yabalu humana. Malukadina ahana marihi hamagurigi. Ahi huguya, harihu badna. Ani gabagari badu ladega gabagari tinala. Larigieme liabi sifiri sandu luhumala lunsunda. Hasubudirubai luago anahi la lida nuguchi. Huguya nida au ginyahida. Asubudi ya butinya lo nugumadi ani uwara wa hagia luma, arufuda hamuti luago hinsi ya na hon le tima atimati. Ani hinsi ya bube nuguchi hon ha hinsi ya butinya no, hinsi ya banyagi ya no arufuda wa aume nugu wa hon.
1: Aba lariya guhuda si, mama tia le iskariote.
19: Apureme, tasa wago barufuda gubalubai buongu wa mo, mama hon grigia ha lani gubau le.
1: Lariya ga Jesus lo,
18: Ahinsi ya butinya no, adiga ni akaso lao le nubai bai. Anihinsi ya dubai lu nuguchi, aba mewayabi au luma nuguchi agana wahama. Amisi ya butinya no, madiga ni akaso lao le nubai bai. Anidimure le nariyangu bai, mama nani, lani nuguchi leona habalina. Nariyangu nyensun le hon, lawa anaha wala huma. Sifri sandu le lubai lona hani nuguchi lida niri lulitara gunu, larufu tahaba hon. Larita kwagu tu patungi ya luagu sun le ariyaga nalibi hon. Nigra li nitana gila hon. runu muti darangi lo hong. Mita na tinichi guni kaisi le lichi gubay ubo. Madihre do huma, manu de do huwiye me. Agamba huma le nariya gong luagu neibu ga la. Ani nagire bu daya bala, lon huma na. Lung hamuga hinsi ya na hong lau hinare. Gunda hatu hamuga lau hasubu diruni lagu neibu ga la lomu nuguchi. Dadega ligia inyu kutimaba inwe. Ligia aringa kakia no bali hong. No dame la la susra don afinya humamuga. Madimu ya hadi na sarago huma. La diga nita lilea guma di abelina ubao le. La usuma bafu la nuagu. Lunti itara luba la lula subu diruni ubao. La uhinsi ya la nugu chino. Ani adiga nani le lubaibi no. Sarahuma, keimo yagi.
6: San Juan, capítulo 15.
1: La riega Jesusu.
18: Au tidi bubei beibei le tima tima tibei. Nugu chi ti abu nubaru nadu. Chanlu muti son limu le miti. Gamalumo atiru mo halumuti le gimbei. Haruma gata lei lunti ma la gindu. Uguya haruma don larigi naruhu daha hon. Le da meme huma aba numa ke lida yadina la aba huma. Sinyati la gindu aba limu ahi mama yin lubei luagu idibu. Itra hinyagi. Sinyati ha gindu ahi mama lubei badula nyuhinya nuagu. Au idibu bei uguya limu. Ha badula nyutia nuagu badunya luagu hawago agindu bagibe. Ladega sinyati hadega ni kata ahin dire nyuhin e lubay noe. Ha merete tinyo badula nyo noago. Ha gruba baugu din. Aba me hamaba idun keiburi limu le abuda hobe ilu lagu dunyo. Ahan asigira badula nyo noago. Mabuili idun humeime le naruhuta habay. Gayara bay hamuni hani le habunse ron ani hibihu bay. Ibiha ti nugu chin uairigu ni dale gibe lahin. Ani lau lira aruhuta humuti lagu nani gu huma disipulo hatima hatima atin. Hinsia tunu itara kei nisi elu nuguchi. Itara meme huma lubei te lida nisi hebu. Ahon nyudu laule nubei bei. Hinsia meme badu nu. Itara kei nidi laule lubei bei nuguchi. Aba hinsia meme nalu. Nadimre habi hon itara. Luhagunda ronuma. Dayaro lamuga hugunda. Aniha nuguma dimbei. Lu hinsia gua huma hongua kei hinsia no. Luirin age insia nile gayara bei gani lani gurigia. Lu lichi guni libagari hawago lumadago. Numada gu huguya, ayin hadiga le nubay bay. Manugu nadu kai ubuengu. Ladiga ibidia ti le ladiga bay li yugu diri ubuengu lo. Nanugu nu kai numada gu. Ladiga subuti gu danna li son le lariyangu bay nugu chi nu hon. Mama huguya nuwa di habali na. Awa nuwa di habalu. Ani ruha di na dumuri hon lunga gindu gibe. Lunga ladura ron hin. Itara luba lichi gu ni nugu chi son le hamuri ha luma lida niri hon. Itara linya lubaiti nuguma di hon. Lohinsia gwa huma hungwa. Ahun iere gu da lon ubou. Subuti humwe lagu iere gu hati na la lon hubaragia. Lohamuga lani gu huma ubou. Hinsia tun hamuga hongurigi ha lani gu ubou ke hinsia hani gu hong. Anuwa da hanumutun hata agen ha lani gu ubou. Ligia hiere gu ubei lon ubou ladiga mama adun la ubou waguna. Harita gwa huma lagu le na ingi gu bei hong. Uwa ti musu ingi gu ti loe liyubu diri. Ahen eba hamani na lubei. Hei baha baad na ginye. Ahi ginye ti gagamba di habay loon naruhu taha. Gagamba di banya ginye hon. Adegu bay son le hon noe ginye. La degay bidye la le au na habali na hon. Luhamuga meha miyabi na adimur he hon. Madunu ti hamuga lau hafigon. Ahi guwe toga duro hanya lau hafigon. Ha yere he buba nyo nu. Yere go tigye nugu chi hon. Maduru banya yebe. Luhamuga madugan na ni kate le uwa gile dugu ti hagana guwa. Guwe to. Ariya hamali burikati ligia ane lau sun lira iere gugidu na hon, iere gugia nugu chi hon. Kamalumo, la susa na dubi le, la diga lunti la lagun fliru timuli le buruwa yube lida haluru du, aba ni iere gugidu hon meburu. Dame liabi sifiri sandu le lube lida ragunu, sifiri le lani na inarini le lube nouna hani luagu lobet na nugu chi, ligia ba diumere lagu nufule sen, uguya ha diumere bagia lagu nufule sen. La diga numa ya dun la luma gen furumi ya titan.
6: San Juan, capítulo 16.
18: Nariye gu yimburi kati le hon lu mowe la hafinya nuago. Habuga gu badun tida gen haligi lisi. Uriba bay da hon. Darime lu ahon la lafara gua furumi ya gwari gugurigi ya hilagu bay. La rita gu bal luago le seri vidunya la lubungi ya lau lira. Hadiga bay lira la diga ibidi ya gili la nugu chin hon. Ibidi ya nugu ya hon. Nariya gu yin le hon, lo dame la la chilo rodan ligia lo harita con lago ariega nali la meha hon maria con numuti meha le hon luma gen binar la diga meha huma ya dinala ahi ti con esto nebu a lumo le una habalina animal gudu lumuti na ni abahita gen halion badinala hiru rugutun lago nanego ni kate leburi hon enaro ni nanego bi hon buiti mati hon lun nidi la diga hana midi miami baisi firisando humo lu lidera gunu ani ahana nyudu no na habai dame liabi la rufu du bai kala ga figo banya kala maduru banya luma kala lagu sera gudu banya bungi la rufu du bai hon lagu ga figo hama lau mafinye hama nuago la sobu dira gudu bai hon lagu maduru hama la rufu du ni hon lagu nidi bala le nyihi lu bai nugu chi dame le nigiru no liji guba fe hon lagu lagu sera gudu bungi la diga siadi wali la mafia le aguma di abeli da ubole gibe gele luti nani guni hon kama lumo hasi rubi kufona da gueto kama lumo dame le abi si firi sando le lani na inari ni la ruta hobai son inari ni hon la diga madimo ne habai luago lani lungu le la gambu bai ligi e balariga la sub di rag du bai kati le buri lumi la susara don hon lichi gubo weiri guni no la diga le si birubali da gele nani abe me la sub di rag du ni hon son le luma bai nuguchi nani ginye liga nani ngo bai luago le resi biru bala si firi sando li da gele nani aba me la subu dirag de ni hon murusu da lari gele mari hi huma di na me murusu ya me da lari ge aba ya me hari ni na la diga nei bua le nyi hi lu bai nuguchi
1: aba di hal ge da gu ha da gele ni Jesus disciple gu ha magwa aba hari ngo
15: kasa mini lanle la ulari ngo von Murusu da lari ge le marihin humadi na me. Murusu yame da lari ge aba yame ya harihin. La diga neibu ga le nyehin lubay nuguchi. Ka mini lan lau, murusu da lari ge le. Uwa ti gufaran da wamanin ka la wagu la dimreha.
1: Aba la subudiruni Jesusu luagu buse hama halig daguni. Aba la niya go hon.
18: Aya get na hon. Luagu murusu la da lari ge le marihin humadi na me. Murusu ya lame da lari gie, aba ya lame harihinina. Ligele wagu bai halugu da guwa humagwa. Ninaru hau, lau hayahu wa bala. Hiru wa hugia me, aha ya tigirigi ya halani na ubole, hagunda aruba. Lau sun lira, ibi ni hiru huma, la sansira guba hiru lu ugunda ni me. Dan le tagra hala aba wuri, sufri tu laduga chiluga la torate. Lari gie lagra hon irahu, Marita con haro lago gariti, la duco gunda ni leta sandro be lago agra haro la aba irahu ubowo. Yetra lenyagin, uguya hiru tu weto, nariha ya badun, aba meta buincho hanigi lao ugunda ni, aba ugunda ni lewo be gayara ti lagidaru ni huwe. Lida me weyu ligia, malugu dun homadi na me lago nikata. Ninaran hao, lago lichi kume la nuguchin son leha murenha lida niri luma hon. Chulu lumu dan le, Mamuri hagi dun ni katalida niri. Hamuri ha. Aba me hibihi. Bui ha mamuga lau ugundani. Aniye ga nali buri kati le hun lau hemplu. Aninta bai dan lo madimbre ha hadi na la me hun lau hemplu. Aba me nadimbre ha furango hun luago bungi uguchili. Ita me vei ligia. Hamuri ha balida niri. Baniye gu tina luago na yumru gu bala lu nuguchi huago. La diga ligia guanari gu hinsi eton lo. Hinsia ton lo la duga hinsia na hun. Afinha dungi lago luma gen la bungi u niabi. Luma gen bungi u uguchile nafrida aba niabi ya uboagun. Ueto nigra li ubole nebo ya lumu nuguchi.
1: Aba haria gulani disipulugu.
15: Anati nguento. Baduman haya frango. Mayusu nunga hemplu. Ariha omali nguento. Luago subudi la sunkata ibu. Mon la balgudu. Luago ni kata, la diga subudi banin harita gong girigia. Luago lira va finyera, luago lumange la bungi ubiabi.
1: Aba laria gu Jesusu hon.
18: Afinya dunti gueto, anite le ora ani gueton gueto. Dame leha chagara gong sun huguye, kala aba luege loubadina. Aba me higiru nina nabu gua. Lau sun mama la nabu wanyadina, la diga nihi nugu chinoma. Tania gu banle isun le hon, lunhadari ron darangilo lida hafinya ronuago. Hasufri rubo ubawogo. Kama lumo nganigi huma ganya inali ubo.
6: San Juan, capítulo 17.
1: larigi laniego ni Jesús usun kate ile aba larigi cielo aba laniego
18: nuguchi siluha nidani rubo weirigu ni lubira rulamu kaginye bira weirigu ni bu ruha dibu ubafu lubira hawagu sungurigia lulichi ngu ibagari magumu chaditi honha bichi gubanya lun aniha lebu na bai ibagari le magumu chaditi luha subdiruni bubugu ya lebungi yu amarigote le inari uniti luma luha subdiruni na au Jesu Kristo le bauna habai ruha tina uwerigu ni bu ya ubogo gumuna ginye le wagu bai bauna hana uetoti nuguchi rubai uwerigu ni le meme meha nani bai buma lupare ke meha nyi la ubogo subuti kata nali honha pasagoro banya litangi ubogo lupichi guni ya nu kata bula bane gumeha aba bichi guni ya nu ani nyudu tia laule bubai bai weto subudi hamali lagu son la le bichi gubai nu buma gien la liabi runa li uganu le bichi gubai nu hon ani resibi hamuti ani subudi hamali lagu inari ni la lagu buma gien la niabi afinya nyaginya lagu bubia la au na habali ni ajumra watu na bun hawago majumra guti na hawago lani gu ubau na yumra gu hawago habichi gubai ya nu la diga bani hama son le nani bani le bani nani ani ari huwati noiri gon hada au merede di na ubogo ani hagia herede roba au neibuga bumon nugu chin sanduti goni gibany ha bichi ubanya no lau bubafu no lida hama aba le ti mati mati ke au buma dame hale hama na ubogo goni gunu muti ame ha bichi ubanya no lau bubafu me feri di ruti na niaba hada agia loidi gen leme ha feri di halibay no lagun fleno le buruan yu baiti da berero. Weto, neibu ka liyehin bubay. Lua wanaha wala ubawa go ariya ga nomuti burikati le lon habuin su lau ugunda ni meme le nuagu bay. Runa li berero hon, aba hayere go nulo ubawa. Ladega mama hama lanigo ubawa itera keisi mama na lanigo ubawa. Mamori ya hati na bumba lomba sagaro niya ubawa go gine. Mamori ya habumba lubaw nigiro niya loi uriba niya. Itra kay mama na lani ubole mama gin lani ubo hagi derega waguta banya hongu wabon lau lupafu bereno le inari nipay kay bona hani na hadon lani gu ubo lau uganu lani na asal baruni itra gin ya nona hani hadon lani gu ubo ani derega wati na nungu wabon hawagu lungi he derega ragun hongu wabon le tima tima ti mama rugunyi hawagu na muri habuma amon ya tinagi ha wago ha lumba ya hafia ro nuago dame le ha gabu ni uganu hamagi amon ya tina bomba lu lida hama aba son hagiya lo aba meme hama wa ma kei au buma bugu ya numa lo lida hama aba buitu buitu lo la fia ro ubo luago bona hana ronali uweri uni le meme biju bai nu hon lo aba meme hama kei aba meme wa ma au buma au hada bugu ya nida lu hayabi lu aba meme banya la buidu buidu subudi la mugi ubo la ubona hala au ane hisi hama bon sarago kei nisi ya bon nuguchi bugu ya ichi kubali ya no pusenti na lu numa banya la le nye inumuti lu harihi ni uweri guni le bichu uba ino la dega hisi ya kubanya di nabon lubare gen la degueno ubo nuguchi ya rishago wati ibini ya tibahon lila na ubo kama lumu subudi tibu no subudi hamali gin uguni halwagu bona hala au subudi gata nali hon kata bula ane sogu diraguta meme badibu lunyi la insieni le buagu binu hada luginye nyaina hada
6: San Juan capítulo 18
1: larige lariye ngoni Jesus kata ile aba lafri du haulani disipulu gulun hodi lo bafru guduna le sedron Nyei aba flasu lebu ni nyei lubai titibu olivu. Nyei lubai lebelu re Jesusu haulani disipulu gu. Subudi lumuti kinye Judas ile aluguru bali Jesusu flasu ligye. La duga ondara guanya hali Jesusu nyei hama lani disipulu. Aba lubai tila chilu ni Judas nyei hau saragu sudara gu hauna habu tigu fadiri gu hama fariseu. Gani matatia bari na gie lampu luma tochi. Kei subudi la lila Jesusu le lube la susere dulu. Aba lafridu, aba lania gu hon.
18: Kahalo habay.
1: Aba hania gu lo.
20: Walu hayin Jesus le Nazaretna.
1: La niña que Jesús su hon.
20: Au Jesús su le halo habay.
1: Yenye ti judasi le dere grubani ham. Da la niña que Jesús su hon. La uligia la le halo habay. Aba judi hari gon. Aba hei guadu. Aba la niña que Jesús su hon.
20: Ka halo habay.
1: Aba harinya gulu.
19: Walu hanyi Jesús le Nazaret.
1: Aba ti la niña que Jesús su hon.
20: Aniña gadina.
21: Estás escuchando Fe Lo Bíblica, la Biblia en español, inglés, garífuna y quechí.